ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಕಿಚ್ಚಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ. ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಸಹಿತ ತುಳುಪ್ರ ಸರಗೂನಿಗಳಿಗೆ ಮಾತ ಮೋಕದಿಂಚಿ ಸುಲ್ಮೆ. ಇತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ ಕೆಬಿ ಮೆರಡ್ದ ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇಂದ್ರ.
1: ಮುರಾಣಿ ಯಾನೊಂದು ಸ್ನೇಹಿತರು ನಡೆಪೋಯ ಹೋದಿಂಚನೆ ಕುಲ್ಲುದು ಪಾತೆರ್ದು ಉಭಯ ಕುಶಲವು ಪರಿಪೂರ ಪಾತೆರ್ದಾನಾಗ ಆರು ಬಂದ ಪೇರು ವಾ ಬೇನೆಂಡಲಾವಪ್ಪ ಕೂಲಿದ ಬೇನತ್ತೆ ಅಂದ್ರು. ಅವು ನೆನಪಾಗಿನ ಏನಂತ ಊದಾನ ಯಾನಂಜಿ ಕೂಲಿದ ಡಾಕ್ಟರ್ ಅವ್ರ ಸ್ನೇಹಿತ ಆದಿತ್ತು ಕೂಲಿದ ಡಾಕ್ಟರ್ ಏನಂತ ಊದಾನ ನೆನಪಾನು ದಯಮಂಡ ರೆಡಿ ನಕ್ಕು ತುಂಬ ಖಂಡಾವಪಟ್ಟೆ ಕೂಲಿದೆ ಬೇನೆ ಸುರುವಣಿಗೆ ಇಡೀ ರಾತ್ರಿ ಜತಿ ಜೀರಿಗೆ ವಾ ಬೇನೆಂಡಲಾವು ಕೂಲಿದೆ ಬೇನತ್ತೆ ಅಂದ್ರು. ಏ ಪೈರಿಗೆ ಬೇನೆ ಬತ್ತನೆ ಅಂದ್ ಕೇಂಡೆ ಕೋಡೆ ಸುರುವಾಡ ಅಂದ್ ಐಕು ತುಂಬುದಲ್ಲ ಇರು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಹತ್ತಂದು ಏನು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲ ಆ್ಯಂಡ್ ಬೇನೆ ಶುರು ಆಂಡ್ ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರು ಮಲ್ತನ ಮಿಸ್ಟೇಕ್ ಇರು ಸುರುಟೇ ಅವು ಕಪ್ಪಾದಿಪ್ಪುನಗಣಿ ಸ್ಟಾರ್ಟಿಂಗ್ ಡೇ ಇರೇನ ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಪೋತ್ವಾರ್ದಂಡ ಐಕ ಶುರುಕೆ ಆರಂಭದ ಹಂತೋಡೆ ಐಕ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪಳು ಐಕ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪಳು ಕ್ರಮೇಣವಾದ ಐಕ ಬೆಳ್ಳಿ ತುಂಬಿಸುವುದು ಅನ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದ ದಾಳ ಪ್ರಾಬ್ಲಮ್ ಅನ್ಲೇಕ ಕೂಲಿದೊಂದು ಚಿಕಿತ್ಸೆ ಕೊರ್ಪಣ ಕಾರ್ಯಕ್ರಮ ಇರ್ದಾನೆ ಮಲ್ತಾರ ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರು ಅಪ್ಪನೆಯಪ್ಪ ಕೂಲ್ದಲ್ಲ ಒಂದು ನರಂಬುಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನಾಮಲ್ ಡೆಂಟಿನ ಪಲ್ಪು ಉಂಡು ಆ ನರಕ್ಕೆ ತಾಗದಾನಾಗ ವಿಪರೀತ ಬೇನೆ ಶುರು ಉಂಡು ಆತನಾಗ ಈರೆಗೆ ಜ್ಞಾನೋದಯ ಅಣ್ಣ ದೈನಾವಂಡ ವಾ ಬೇನೆ ಅಂಡಲ್ಲ ಅವು ಕೂಲ್ದೆ ಬೇನಂತ ಐಕ ತುಂಬ ಈ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜಾರೆ ನಮ್ಮ ದಾನೆ ಮಲ್ ಕೊಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದ್ಕೊಂಡು ಪಾತ್ರ ಉಂಟು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನೇಕ ಬರಂದ್ಲೇಕ ನಮ್ಮ ಜಾಗ್ರತೆ ಮಾಡ್ಕೊಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಇಲ್ಲ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಎಲ್ಲ ಬರ್ಪುಜಿ ಈ ಮಲ್ತನೇ ಮಿಸ್ಟೇಕ್ ಉಂದು ಆಣ ತೊಂದರೆ ಜಿ ಇತ್ತಾಂಡ್ಲ ಇರೋ ಗೊತ್ತಾಣತ್ತ ನಾನೊಂದೆ ಜಾಗ್ರತೆ ಮಾಡ್ಲೆ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪೇರ ಅಪ್ಪ ಇತ್ತೆ ಅವು ವಿಪರೀತ ಬೇನೆ ಉಂಡು ಅಂಡ ಅವು ನರಕ್ಕೆ ತಾಗದು ನರಕ್ಕೆ ತಾಗಂಡಲ್ಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪಿಜ್ಜಿ ಜನಕುಲಿಗೆ ನನ್ನೊಂದು ತಪ್ಪು ಕಲ್ಪನೆ ಕೂಲಿ ಬತ್ತನ ಕೂಲಿ ದೆತ್ತು ಬಿಡ್ನಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪೇರ ಅಂದ್ರೆ ಕೂಲಿ ದೆಪ್ಪನ ಡಾಕ್ಟರ್ ಕೂಲಿ ದೆಪ್ಪನ ಡಾಕ್ಟರ್ನಾಗ್ಲತ್ತೆ ಕೂಲಿ ದೆಪ್ಪುವೇರು ಅವು ತೀರಾ ಹಾಳಾದು ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನತ್ತಂದೆ ಇತ್ತ ಈರೆಗ್ ಬತ್ತನ ಬೇನದಿನ ಕೂಲಿ ಒರಿಪೋಲಿ ಅಯ್ಯ ದಾಳ ತೊಂದರೆ ಇಜ್ಜಂದು ಒರಿಪೋಲಿ ಜನಕ್ಕೂ ದಾನೆ ಮಲ್ಕೊರ್ ಬಂಡ ಆ ಹಂತ ಮುಟ್ಟ ಕಾಪುವೇರಿ ಐಕ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಒಂಜಿ ಚಿಕಿತ್ಸೆ ಉಂಟು ಬೇರು ನಾಳ ಚಿಕಿತ್ಸೆ ಅಂತ ಅನ್ಪೇರು ಈರೆಗ್ ವಿಶ್ವಾಸ ಇಪ್ಪುರ ವೈದ್ಯರ ನಡೆಗೆ ಹೋದು ಈರೆಗೆ ಏನಡ ವಿಶ್ವಾಸ ಇತ್ತು ಎನ್ನಡೆ ಬರಲಿ ವಿಶ್ವಾಸ ಬೋರ್ಡು ಜನಕುಲಿಗೆ ಓಡೆಗಲ ಡಾಕ್ಟರ್ ನಡೆ ಬೋಣ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅನ್ಪೇರು ವಿಶ್ವಾಸ ಬೋಡು ವಿಶ್ವಾಸ ಇಜ್ಜಿನ ಡಾಕ್ಟರ್ ನಡೆ ಬೋಣ ಮರ್ದಗೋರ್ನೆಲ್ಲ ದೇತೊಂಡಾಗ ನಂಗೆ ಅದೊಂದು ವಿಶ್ವಾಸ ಬರ್ಪಿ ಒಂದೆಟ್ಟು ಗುಣವೈದ್ಯ ಗುಣವೈದ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರ ನಡೆಪುವುದು ಸರಿಯಾಯಿನ ಇದನ್ನ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕ್ ಸರಿಯಾಯಿನ ಎಕ್ಸ್ರೇ ಇತ್ತದ ಐಕ್ ಸರಿಯಾಯಿನ ಒಂಜಿ ಡಯಾಗ್ನೋಸಿಸ್ ಅಂದ್ ಅನ್ಪೇರೆ ಅಂಕಲ ವೈದ್ಯಕೀಯ ಭಾಷೆ ಅಯ್ಯ ಚಿಕಿತ್ಸೆ ಮಲ್ಪೇರ್ ತುಂಬ ಒಂಜಿ ಪರೀಕ್ಷೆ ಮಲ್ಪೇರಿ ಪರೀಕ್ಷೆ ಮಲ್ತದ್ರೆ ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಕೇನ್ಬೇಕು ಕೇನ್ ತೂದಾನಾಗ ಐಕ ಈ ರೀತಿಯ ಚಿಕಿತ್ಸೆ ಮಲ್ಪೊಳ್ಳಿ ಈ ಹಿಂಗೆ ಮೇಲ್ನೋಟಕ್ಕೆ ತೂನಾಗ ಇರನ್ನ ಬೇನೆ ಉಂಡು ಬಂದಾಗ ಅವು ಹೆಚ್ಚಿನ ಅಂಶ ಬೇರು ನಾಳ ಚಿಕಿತ್ಸೆ ಮಲ್ತಂಡ ದಾನೆ ಮಲ್ಪಂಡ ಆಯ್ತು ಉಳಾಯ್ದ ಪಲ್ಪ್ ಅನ್ಪೇರೆ ನರನ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದ ರೂಟ್ ಕೆನಾಲ್ ಬೇರ್ದೊಳೆ ಒಂಜಿ ತೂತುಂಡು ಕೆನಾಲ್ ಇಪ್ಪುಂಡು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೆ ಗೊತ್ತಿಪ್ಪು ಎರ್ಲೈನ ಕುಂಬುಗಳ ಒಂಜಿ ಉಲೈ ಸಿರಿ ಇಂದಿಪ್ಪುಂಡು ಆ ರೀತಿಡು ಐಕ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳೆ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಾಂಡ ಈರ್ನ ದುಂಬುದ ಕೂಲಿ ಅಂಚೆತ್ತರೆ ಅವೇ ಟೈಪು ನಿಕ ವಾರ ಇತ್ತಿದ ಬೇನೆ ಬರಂದ್ಲೇಕ ಸಂದರ್ಭ ಬರ್ಪುಡು ಅಂಚೆ ನನ ಲೇಟ್ ಮಲ್ಪಚ್ಚು ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನನಾಂಡಲ್ಲ ಇರ ಜಾಗ್ರತೆ ಮಲ್ತದ ಅಯ್ನ ಚಿಕಿತ್ಸೆ ಮಲ್ಪಲೇ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ನ ಅತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅನ್ಪೇರು ಆ ನೆತ್ತ ಬರ್ಕೊಂಡು ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಕೊಂಡು ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆ ಕೂಡ ಡಾಕ್ಟರ್ ನಗಲು ಖಂಡಿತ ಸ್ಪಂದಿಸದು ಈರೆಗೆ ಕೊರ್ಪಣ ಅಂಚಿನ ಚಿಕಿತ್ಸೆ ಕೊರ್ಪೇರು ಖಂಡಿತ ಈರೆಗೆ ವಾ ರೀತಿದ ಕಾಯಿಲೆ ಬರ್ಪುಜಿ ಅವೇ ನಮ್ಮ ಬಾಯಿ ಪಂಡ ಅವನಿಗೆ ಗೇಟ್ ವೇ ನಮ್ಮ ದೇಹದ ಗೇಟ್ ವೇ ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಉಂಡು ಬಾಂಬೆಡು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ ವೇ ಬಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಕೊಂಡು ತುಯರೆ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಬೇಕು. ಕೂಲಿದ ಆರೋಗ್ಯವಾದ ಬಾಯಿದ ಆರೋಗ್ಯವಾದ ನೆಗ್ಲೆಕ್ಟ್ ಮಾಡ್ಬೇಕು. ಅಣ್ಣ ಇನ್ನು ನೆಗ್ಲೆಕ್ಟ್ ಮಾಡ್ತಂದ ನಮ್ಮ ಉದರದ ರೋಗ, ಉದರ ಸಂಬಂಧಿ ಕಾಯಿಲೆಗಳು, ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು, ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಕಾಯಿಲೆ ಬರ್ಕೊಂಡು ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಬರ್ಕೊಂಡು ಬಾಯಿಡ್ ಉಂಟಾಪಣ ಒಂಜಿ ಇಪ್ಪು ನಂಚಿನ ಒಂಜಿ ರೋಗಾಣು ಹೃದಯಗೂ ಕವಾಟೋದ ಮಿತ್ತು ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಸಂಕ್ಷಿಪ್ತವಾದ ಬಾಯಿದ ರೋಗ ಒಂಜಿ ರೋಗಾಣು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಅಂಚಿನ ಬಾರಿ ದುಷ್ಪರಿಣಾಮ ಮಲ್ಪಣ ಅಂಚಿನ ಕಾಯಿಲೆ ಬರ್ಕೊಂಡು ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು. ಉಗೇರೆ ತಿನ್ಪಣ ಅಂಚಿನ ಆ ಮಾವು ತಿನ್ಪ ಐನ ತಿಂದಿದೆ ಬಾಯಿದ ಕ್ಯಾನ್ಸರ್ ಬರ್ಬೋದು. ಬಾಯಿ ಆಮಲ್ಪರ ಅಪ್ಪಜಿ ಕೆಲವು ತೂದಿ ಪರ ಬಾಯಿ ಈತೆ ಆ ಬಾಯಿ ಆಮಲ್ಪರ ಅಪ್ಪಜಿ ಅಂಚಿನ ಪೂರ ಸೀಕಲು ಈ ದುಶ್ಚಟೊಟ್ಟು ಬರ್ಕೊಂಡು ಇಂಚಿನ ಮಾತ ಕಾಯಿಲು ಕೂಲಿದ ಮಾತ ಚಿಕಿತ್ಸೆ ಮಲ್ಪಣ ದಂತ ವೈದ್ಯರು ಬಂಡ ಆ ಟೋಟಲ್ ಓರಲ್ ಸರ್ಜರಿ ಅನ್ಪೇರು ಓರಲ್ ಸರ್ಜರಿ ಪಂಡ ಆ ಕ್ಷೇತ್ರ ಆತ ವಾಸ್ಟ್ ಆದುಂಡು ಅಂಚ ಪ್ರತಿವರಿಲ್ಲ ಬಾಯಿದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ ಸರಿಯಾದ ಗಮನ ಹರಿಸೋಣ. ದಿನಕ್ಕೂ ಎರಡು ಸತ್ಯ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ ಅಕ್ಲೆಗೆ ಸರಿಯಾದ ಕಾಂಡೆಲ್ಲ ರಾತ್ರಿ ಒಣಸಾದು ತಿಂದ್ರೆ ಸರಿಯಾದ ಬ್ರಷ್ ಮಾಡ್ತಂಡ ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ ಸಮರ್ಪಕವಾದ ಬ್ರಷ್ ಮಾಡ್ತಂಡ ಆ ರೀತಿದ ಬಾಯಿದ ಸೀಕಲ ಬರಿಯರ ಸಾಧ್ಯ ಜಿ ಆಯ್ತು ಒಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಲ್ಲ ಎಡ್ಡ ರೀತಿ ಆಯರ ಸಾಧ್ಯ ಉಂಟು.
2: ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲೆ ಇಂಚಿನ ಪಡೆದು ಕೆಲವು ಜೋಕ್ಲು ಕಂಡುಗೋಬಹುದು ಕೂಲಿ ದಕ್ಕದನೆ ಕೂಲಿ ದಕ್ಕದ ಪಂಡು ಚಾಪರ್ಕೋ ಇಂಚಿನ ಜೋಕ್ಲೆ ಇದ್ದಾದ
1: ಸರಿ ಸರಿ ಭಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ. ಜೋಕ್ಲು ಕೆಲವು ಕೂಲ್ ಲೆಕ್ಕಲೆಗೆ ಆಕ್ಷನ್ ಮಲ್ತದ ಪುಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲ್ ಲೆಕ್ಕದ ಇಪ್ಪಿಜರು ಬಾಯಿ ಮುಕ್ಕಲ್ದು ಬತ್ತ ಚಾ ಬರ್ಬೇರು ಕೂಲ್ ಲೆಕ್ಕದ ಇಪ್ಪಿಜರು ಹೊರ ಮೋನೆ ಚಣ್ಣಿ ಹೋಗ್ಬೇರು ಬಾಯಿ ಮುಕ್ಕಲ್ ಬೇರೆ ಬರ್ಬೇರು ಕೂಲ್ ಲೆಕ್ಕದ ಇಪ್ಪಿಜರು ಒಟ್ಟಾರೆ ಅಮಸರ ಅಂಚನೆ ಕೆಲವು ಜೋಕ್ಲು ಚೂರು ದೆಕ್ಕಲೆಕ್ಕ ಮಾಡ್ಬೇರು ಎದುರು ಮಾತ್ರ ದೆಕ್ಕಬೇರು ಎದುರು ಮಾತ್ರ ದೆಕ್ಕಂಡೆ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳಿ ಬಾಯಿ ಪಾಡ್ಬೇರು ಉಬ್ಬಿ ಬೇರೆ ಬರ್ಬೇಕು ಎದುರದ ಮಾ ಕೂಲಿ ಮಾತ್ರ ಇಂಚರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇರು ಪರಕ್ಕೆ ಸಂದಾವನೆ ಅನ್ಬೇಕಂತ ಅಂಜೆ ಪರಕ್ಕೆ ಸಂದಾದು ಬರ್ಬೇಕು ನೆಟ್ಟ ದಾನೆ ಅಪ್ಪಂಡ ಜೋಕ್ಲೇನೆ ಅಪ್ಪಮ್ಮೆ ಸುರೂಪು ಅಕ್ಲೇನೆ ಬಿಡ್ಪಣಂಟು ಆಯ್ತು ಅಪ್ಪಮ್ಮೆಲ್ಲ ಕೇರ್ ದೆತ್ತೋಡು ಜಾಗ್ರತೆ ದೆತ್ತೋಡು ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನೆ ಅಕ್ಲೇನ್ ಬಿಡ್ದು ಬಿಟ್ಟು ಬ್ರಷ್ ಪತ್ತೊಂದು ಅಕ್ಲನ ಕೈಟ್ ಪತ್ತೊಂದು ಕೂಲ್ ದೆಕ್ಕರೆ ಅಭ್ಯಾಸ ಮಾಡ್ಕೊಡಕ್ಕೆ ಆಗ ಸರಿ ಅಭ್ಯಾಸ ಮಾಡ್ತದ ಬುಕ್ಕ ದಿನೋಲ ಅಕ್ಲನ ಎದುರು ಇಪ್ಪುಡು ಸುರೂಕ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲನ ಎದುರು ಅಕ್ಲ ಬ್ರಷ್ ಮಾಡ್ಬೇಕು ತೂವಡು ಬುಕ್ಕ ನಿಕ್ಲಾತಿಗೆ ಬುಡ್ದು ಬುಡಿಯಾರಲ್ಲ ಅಕ್ಲ ಅಭ್ಯಾಸ ಅದಕ್ಕೆ ಪ್ರತಿವರಿಯಾಗಲ ಒಂಜಿ ಅಭ್ಯಾಸ ರೂಢಿ ಆಡ ಅವು ದುರಭ್ಯಾಸ ಮಾಡ ಎಡ್ಡೆ ಅಭ್ಯಾಸ ಮಾಡ ರೂಢಿ ಆಂಡ ಬುಕ್ಕ ಮನಸ್ಸು ಬುಡ್ಪುಜಿ ಆಯ್ ಬಿಡ್ಚಿನಲ್ಲ ಹೆಂಗ ಬ್ರಷ್ ಮಲ್ತಿಲ್ಲ ಆಗ ಸಮಾಧಾನ ಇಪ್ಪುಜಿ ಅಂಚ ಆ ರೀತಿ ಜೋಕ್ಲೆಗ್ ನಮ್ಮ ಇಲ್ಲಿಡ್ ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಬೋದು ಬುಕ್ಕ ಅಕ್ಲಿನ ತೂದ ಅಭ್ಯಾಸ ಮಾಡ್ಬೋದು ಅಕ್ಲಿಗೆ ದೆಕ್ಕುವರೆ ಜನ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ಕ ಒಂದು ರೂಢಿ ಆಯ್ ಬುಕ್ಕ ಅಕ್ಲಾತಿಗೆ ದೆಕ್ಕುವರಿ ಒಂದು ದೆಕ್ಕು ಜನ ದಾನೆ ಅಪ್ಪಂಡ ಬಾಯಿಡ್ ಪ್ಲಾಕ್ ಅನ್ನು ಪತ್ತೊಂದು ಸುರುಕು ಅಂಟಂಟು ಆಗ್ರದ ಲೆಕ್ಕ ಸುರುಕು ಪತ್ತೊಂದು ನಿಧಾನವಾದ ಆ ಅಂಟು ಪತ್ತು ನಾವು ಗಟ್ಟಿ ಹಾಕೊಂಡು ಕ್ಯಾಲ್ಸಿಫಿಕೇಶನ್ ಅನ್ಬೇರೆ ಬಾಯಿಡ್ ಇಪ್ಪಿನ ದುಲ್ಲು ರಸೋದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೊಂಡು ಗಟ್ಟಿ ಆಯ್ನದ ಬುಕ್ಕ ಅಯ್ನ ದೆಕ್ಕರೆ ಹಾಪುಜಿ ಅವು ಕೂಡ ಒಸಡುಗು ಸಂಬಂಧಪಟ್ಟ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪುಣ ಬುಕ್ಕ ವಿಪರೀತ ರಕ್ತಸ್ರಾವ ಹಾಕೋಣ ಬುಕ್ಕ ಕೂಲ್ ಎಡಿಡ್ದಾಲ ಸೇರೋಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಕೋಣ ಕೂಲಿ ಹೊಟ್ಟೆ ಹಾಕೋಣ ಹೆಂಚ ಮಾಡ ಅಲ್ಪ ಸೇರಿದಾನಾಗ ಒಂದು ರಾಸಾಯನಿಕ ಕ್ರಿಯೆ ಹಾಕೋಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡೋಣ ಉರುಗುವಿಕೆ ಅನ್ನೋ ಬೇರೆ ಅಪಗಾನೆ ಹಾಕೋಂಡ ಐಟೊಂದು ಮಂಜಿ ಐಟೊಂದು ಆ್ಯಸಿಡ್ ಉತ್ಪತ್ತಿ ಹಾಕೋಣ ಆಮ್ಲೀಯ ಒಂಜಿ ದ್ರವ ಉತ್ಪತ್ತಿ ಆಗೋದು ಆ ಆಮ್ಲ ಈ ಕ್ಯಾಲ್ಸಿಯಂ ಒಯ್ಪುನ ಶಕ್ತಿ ಒಂಜಿ ಆಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ಒಂದು ಬರ್ತಾನ ಮೆತ್ತೆ ಅಂಚನೆ ನೆಟ್ ಕ್ಯಾಲ್ಸಿಯಂ ಕೂಲಿಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪ ಆ ಕ್ಯಾಲ್ಸಿಯಂ ಊರಾಯ್ಡ್ ಪಿದೈ ಬತ್ತನ ಕೂಲಿ ವೀಕ ನಿಧಾನ ವೀಕ್ ಆದ ಅಲ್ಪ ಕೂಲಿ ತುಂಡ ಹಾಕೋಣ ಕುಂಬಾಯ್ಲೆ ಕಾಪಣ ತುಂಡಾಯ್ನದು ಬುಕ್ ಅಲ್ಪ ಹೊಟ್ಟೆ ಹಾಕೋಣ ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲ್ಡ್ ಅನಾಮಲ್ ಗಟ್ಟಿ ಪುಣ ಅನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಆತ ಗಟ್ಟಿ ಆಯ್ನ ಆತ ಫಾಸ್ಟ್ ಅವು ಪ್ರೊಸೀಡ್ ಆದ ಕೂಲೈದಾಯ್ತ ಕೂಲಿದ ಸಿರಿ ಯಾರ ಕಡೆ ಬರಲಿ ಕೊನೆ ಪಲ್ಪಗೆ ಬೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಹಾಕೋಣ ಅಪ್ಪಗ ಜನಕ್ಕೂ ರಾಗ ಮಾಡ್ಬೇಕು ವಾ ಬೇನಂಡಲ್ಲ ಅವಪ್ಪ ಕೂಲಿದ ಬೇನಾತಂದು ಅಂಚ ಕೂಲಿ ದೆಕ್ಕನ್ನಿರ್ದಾದೆ ಒಂದು ಪೂರ ಇದು ಸಮಸ್ಯೆ ಶುರು ಹಾಕೋಣ ಜೋಕ್ಲೆಗೆ ಇರಬಲ್ಲ ಜೋಕ್ಲೆಗೆ ದಾನೆ ಹೇಳ್ಬೋಡ ಸುರೂಕ ಅಪ್ಪಮ್ಮಕ್ಕೆ ಯಾರು ದೆತ್ತೋಣ ದೆಕ್ಕುಜೇರು ಅಕ್ಲಿಗೆ ಅಭ್ಯಾಸ ಬಂತು ರೂಢಿ ರೂಢಿಸೋದ್ಬೋದು ಒಬ್ಬ ತನ್ನ ತೀಯಕ್ಕೆ ದೆಕ್ಕು.

0: ಸರಿಯಾದ ರೀತಿಯ ಬ್ರಷಿಂಗ್ ಟೆಕ್ನಿಕ್, ಸರಿಯಾದ ರೀತಿಯ ಬ್ರಷ್ ಮಲ್ಪನ ಒಂದು ವಿಧಾನನೇ ಕೂಲಿ ಬೇಣಲ್ಲಿ ಬರ್ಪು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಅಲ್ಪ ಆಹಾರ ಕಣ ಉಂತಿರ ಸಾಧ್ಯ. ಸರಿಯಾದ ರೀತಿಯ ಬ್ರಷ್ ಮಲ್ತನ ಆಹಾರ ಕಣ ಉಂತಿಜಿದ ಅಲ್ಪ ಬುರುಗುಕೇನ ಫರ್ಮೆಂಟೇಷನ್ ಆದ ಅದಲ ಆ ಕೂಲಿ ಒಟ್ಟೆಪಣ ಚಾನ್ಸ್ ಇಜ್ಜಿ ಅದನ್ನ ನಿಜ್ಜಿ ಬಾಪುನಂಜಿನ ಸಾಧ್ಯತೆ ಇಜ್ಜಿ ನೆತ್ತೇರು ಬರ್ಪುನಂಜಿನ ಸಾಧ್ಯತೆ ಇಜ್ಜಿ ಅಂಚೆ ಆಯ್ದಿಂದ ಅಂಡ ವಾ ರೀತಿಯ ರೋಗ ಬರೆಯಲ್ಲದಲ್ಲ ಸಾಧ್ಯ.
1: ಕೆಲವರು ಬ್ರಷ್ ಮಲ್ತದ ಬ್ರಷ್ ನಾಯಿ ತುಚ್ಚಲಕ್ಕಾದ ಒಂದು ಈ ಒಂದು
0: ಸಾಮಾನ್ಯವಾಗಿ ಆಗ್ಲಿ ಬ್ರಷ್ ಮಲ್ಪುನೇಟ್ ಇಪ್ಪುಡು ತುಲೆ ಜನಕುಲು ಬುಕ್ಕೊಂಜಿ ಜನಕುಲು ದುರಭ್ಯಾಸ ಉಂಡು ಕಾಂಡ ಲಕ್ಕೀರು ಲಕ್ಕಿ ಬೆಟ್ಟಿಗೆ ಪೇಸ್ಟ್ ಮತ್ತೆ ಬ್ರಷ್ ಒಂಜಿ ಆತದ ಪೇಸ್ಟ್ ಪಾಡಿಯರು ಒಂಜಿ ಗಂಟೆ ಆ ಬ್ರಷ್ ಬಾಯ್ಡು ಪಾಡಿಯರು ಆಗ್ಲು ಬೈದೊಲೆ ಪಾಡಿಯರು ದೆಕ್ಕಿಯರು ಪೇಪರ್ ಓದಿರು ಅಪ್ಪಗಾಯಿನ ಪೇಪರ್ ಓದ್ನ ದೆಕ್ಕು ಜೇರಿ ಅಗ್ಗಿ ಬರೇನು ತಿರುಗಬೇರು ವಾಕಿಂಗ್ ಬೈಲಕ್ಕೆ ಹೋಗ್ರಿ ಅಪ್ಪಲ ಅಗ್ಗಿ ಒಂದು ಹೋಗ್ರಿ ಕೂಲ್ ದೆಕ್ಕು ಜೇರಿ ನನ್ನ ಪಾತರಿಬ್ರಿ ಅಪ್ಪಗಳ ಅಗ್ಗಿಬ್ಬರು ಕೆಲವು ಪುಂಜನಗಳ ಅಭ್ಯಾಸ ಉಂಟು ಅಯ್ಯ ಪಾಡೋದು ಅಟಿಲ್ಲ ಕೊಂಡೋದು ಅಡುಗೆ ಮಾಡ್ಬೋದು ನಾನೇ ಉಂಡ ಐಟೇಂಜೆ ಉಂಡ ಒಂಜಿ ಆ ವಸ್ತು ನಮ್ಮ ಒಂಜಿ ದುರ್ಗಂಧ ಇಪ್ಪುಡು ಇಡೀ ರಾತ್ರಿದ ಒಂಜಿ ಫರ್ಮೆಂಟೇಷನ್ ಆಯ್ನ ಒಂಜಿ ರೋಗಾಣಿ ಪೌಪುರ ರಟ್ಟುಂಡು ನಮ್ಮ ಅಡುಗೆ ಮಾಡ್ಬೇಕ ರಟ್ಟುಳು ಪಾತೇರ್ನಾಗ ರಟ್ಟುಳು ಪೇಪರ್ ಓದ್ನಾಗ ಒಂಜಿ ಅಸಹ್ಯ ಅವು ಜನಪ್ರಿಯದಾನೆ ಕೆಲವು ದುರಭ್ಯಾಸ ಉಂಟು ಪೋಣಗಳ ಇಡಣ್ಣ ಪಾತೇರು ಒಂದು ಅಂತಂಡು ಬುಕ್ ಆಯ್ನ ಬಾಳ್ದಿ ಒಂದು ಪಾತೇರು ಈ ರೀತಿ ಸರಿಯಾದ ರೀತಿ ಪ್ರಶ್ನೆ ಮಾಡ್ತಾನೆ ಅವು ಇರ್ಪಲ್ನಾಕ ನಾಯಿ ತುಚ್ಚಲಕ್ಕೆ ಅಂದ್ರೆ ತಂಚಿ ಆಪುಜಿ ಒಂದು ನಾಯಿ ತುಚ್ಚಿನ ತಕಲೇ ತುಚ್ಚಿನಾಕಿ ಅಕ್ಕಿನೇ ಅಗ್ಗಿ ಅಗ್ಗಿ ಅಗ್ಗಿದ್ದು ಅಯ್ನ ಪೂರ ಹಾಳು ಮಂತು ಬಿಡ್ತು ಅವು ದುರಭ್ಯಾಸ ಐದು ನಿಮಿಷ ಪ್ರಶ್ನೆ ಮಾಡ್ತಾನಲ್ಲ ಅವು ಬೇಸಿಂದ ಅಲ್ಪ ನನಗೆ ಒಂದು ಕರೆಕ್ಟ್ ಉಂತಲೆ ಸರಿಯಾದ ರೀತಿ ಮಿತ್ತು ತಿರ್ತು ವರ್ಟಿಕಲ್ ಬ್ರಷಿಂಗ್ ಮಾಡ್ತಾರೆ ಮಿತ್ತು ತಿರ್ತು ಬ್ರಷ್ ಮಾಡ್ತಾರೆ ಹೊರಿಸಾಂಟಲ್ ಬ್ರಷಿಂಗ್ ಅಂತ ವರ್ಟಿಕಲ್ ಬ್ರಷಿಂಗ್ ಮಾಡ್ತದೆ ಸೈಡ್ಗೆ ಅಂಚಿಂಚಿ ಉಳಾಯ್ದ ಬುಡಕ್ಕೆ ನಾಲಗೆದ ಪೂರ ಸೈಡ್ ಐನ್ ಪತ್ತು ನಿಮಿಷ ಬ್ರಷ್ ಮಾಡ್ತಾ ಇನ್ನು ಬ್ರಷಿಂಗ್ ಟೆಕ್ನಿಕ್ ಬ್ರಷಿಂಗ್ ವಿಧಾನ ಮುಗಿಪುಣ ಅವತ್ತಂದೆ ಇಂಜಿನ ಒಂದು ಕೆಲಸ ಮಾಡ್ತದೆ ಮಂಡೆ ಹೋಲ ಬಾಯಿಡ್ ಬ್ರಷ್ ಮಾಡ್ತದೆ ಅಂಚಿಂಚಿ ಪೋಂಡ ಅರ್ಧ ಗಂಟೆ ಹತ್ತು ಒಂದು ಗಂಟೆ ಬ್ರಷ್ ಮಾಡ್ತಾನಲ್ಲ ಬಾಯಿ ಕ್ಲೀನ್ ಆಗ್ಬಿಡ್ಸು ಅಂಚಾದಿ ಪುಣ ಆ ರೀತಿಯ ಬ್ರಷ್ ಮಲ್ಪನೆಟ್ಟು ಮಾತ್ರ ಆ ಬ್ರಷ್
1: ಹಾಳಾಗುತ್ತೆ. ನಮ್ಮ ಕೆಲವು ಜೋಕುಲ್ ರತ್ತು ಒಂದು ತೆಟ್ಟು ಕೂಲಿ ಬರ್ಪಣ ಈ ತೆಟ್ಟು ಕೂಲ್ ತಡೆಪು ಅಂಚ ಅದಕ್ಕೆ ಜೀಪ ತಿನ್ಪು ನಡೆದ ಪರಿಣಾಮ
0: ಚೆಟ್ಟು ಕೂಲಿಗೆ ಸುಮಾರು ಜೋಕ್ಲೆಗೆ ಚೆಟ್ಟು ಕೂಲಿ ಅವ್ರಿಗೆ ಎದುರು ಜಾಸ್ತಿ ಬರ್ಪಣ ಹೆಚ್ಚಾದ ಬಂಡ ಬಾಟಲ್ ಫೀಡಿಂಗ್ ಅಂತ ಮಾಡ್ಬೇಕು ಎದೆ ಹಾಲು ಕುರ್ನೇದು ಬುಕ್ ಒಂದು ಸಮಯದ ಬುಕ್ ಅಲ್ಲ ಈ ಜೋಕ್ಲಿಗೆ ಅಕ್ಕಲಿ ಮಣಿಪಾನ ಕುಳಿಯರ ಬಾಟ್ಲ್ ಫೀಡಿಂಗ್ ಮಲ್ಪೇರೆ ಕೊಂಚ ಆತ ಸಕ್ಕರೆ ಮಾಡ್ಬೇಕು ಸ್ವೀಟ್ ಜೋಕ್ಲಿನ ಮಣಿಪಾನ ಕುಳಿಯರ ಬೇಡ ಆಯ್ನಾತ್ ಜೋಕ್ಲಿಗೆ ಏತ್ ಜಾಸ್ತಿ ಸಮಯ ಎದೆ ಎದೆ ಹಾಲು ಅಪ್ಪನೇ ಪೇರು ಕೊರ್ನೆಡ್ ಬಾಟ್ಲ್ ಫೀಡಿಂಗ್ ಆಯ್ನಾತ್ ಅವಾಯ್ಡ್ ಮಾಡ್ತಾನೆ ಎಡ್ ಒಂದು ವೇಳೆ ಕೊರ್ನಲ್ಲ ಒಂತ ಕೊರತು ಕೊರ್ದು ಬಾಯಿ ಕ್ಲೀನ್ ಮಾಡ್ತದೆ ಬಾಯಿ ಅಂತದೆ ಬಿಡೋಳು ಎಪ್ಪೆರ್ಲು ದಾನೇ ಹೋಗ್ಬೇರು ಅಂದ ಬಾಯ್ಡ್ ಪಾಡ್ದು ಬಿಡ್ಪೇರು ಬಾಲ ಜಿತೋ ಒಂದು ಆಯ್ನ ಬಾಯ್ಡ್ ಪಡೋ ಒಂದು ಎಪ್ಪುಡು ನಿದ್ರೆ ಎಡ್ಲ ಬಾಯ್ಡ್ ಎಪ್ಪುಡು ಅಪ್ಪ ಅದಾನೆ ಅಪ್ಪುಡು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ವಿತ್ ಟೀತ್ ಈ ಶುಗರ್ ಚೀಪೆದ ಕಾಂಟ್ಯಾಕ್ಟ್ ಇಪ್ಪನಾಗ ಅವು ಅಲ್ಪನೆ ಯಾನ್ ಎಕಡೆ ಪಲ್ನೆ ಕೊನೆ ಅವು ಫರ್ಮೆಂಟೇಷನ್ ಆದ ಈ ಕೂಲಿ ವೀಕ್ ಅವನ್ಕೋಪು ಸ್ವೀಟ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇತ್ತಂಡ ಅವು ಒಂದು ಅಂಚಿನ ಬುಕ್ಕ ಈ ಜೋಕ್ಲೆಗೆ ಅವಳಿತ ಶಾಲೆಲ್ಲೇ ಜಾಸ್ತಿ ಅವರು ಇಲ್ಲಲ್ಲಿ ಕೊಡ್ತೀನಿಲ್ಲ ಶಾಲೆ ಇಡು ಮಕ್ಕಳ ಹುಟ್ಟು ಹಬ್ಬ ಅವು ಒಂದೊಂದು ಪಣ್ಣು ದಿನಕ್ಕೊಂದು ದಿನ ಚಾಕ್ಲೇಟ್ ಕೊಡ್ಪಣ ಅಂಜಿನ ಒಂದು ಅಭ್ಯಾಸದ್ದು ಜಾಸ್ತಿ ಜೋಕ್ಲೆಗೆ ಈ ಸ್ವೀಟ್ ತಿನ್ಪಣ ಅಭ್ಯಾಸ ಜಾಸ್ತಿ ಏನೈತೆ ಅದು ಅವು ಜಾಸ್ತಿ ತೊಂದರೆ ಹಾಕೊಂಡು ಆ ರೀತಿದ ಒಂಜಿ ತೊಂದರೆ ಇದ್ದಾದ ಎಲ್ಲಿಯ ಜೋಕ್ಲೆಗೆ ಚೆಟ್ಟು ಕೂಲಿದ ಒಂದು ಸಮಸ್ಯೆ ಜಾಸ್ತಿ ಬರ್ಕೊಂಡು ಚಿಟ್ಟು ಕೂಲಿದ ಸಮಸ್ಯೆ ಎಲ್ಲಿಯ ಜೋಕ್ಲೆ ಜಾಸ್ತಿ ಬುಕ್ಕಲ್ಲಿ ಒಂಜಿ ಮಂಡ ಡೆಸಿಡಿಯಸ್ ಟೂತ್ ಹಾಲು ಹಲ್ಲು ಪರ್ಮನೆಂಟ್ ಟೀತ್ ದಾತ್ ಶಾಶ್ವತ ಕೂಲಿ ಉಂಡತ್ತೆ ಐತ ಆತದಲ್ಲ ಸ್ಟ್ರಾಂಗ್ ಆತ್ ಗಟ್ಟಿ ಆತ್ ಅವು ಬೇಗ ಈ ಸ್ವೀಟ ಇಂಚಿನ ತಿಂದನ್ನ ಬೇಗ ಹಾನಿ ಆಗ್ಬೋದು ಆಂಡ ಐದು ಬುಕ್ ಅವು ಕೂದು ಬರ್ಪಣ ಕೂಲಿ ನಮ್ಮ ಆಯ್ನತ್ ಜಾಗ್ರತೆ ಆಗ್ಬೋದು ಏತ ಜಾಗ್ರತೆ ಮಾಡ್ತಾನೆ ಆತ ಬುಕ್ ಬರ್ತು ಆ ಕೂಲಿ ಚೆಟ್ಟು ಕೂಲಿ ಆಡಲ್ಲ ಒಂದು ಆ ದಿವಸ ನನಗೆ ತಾಳ್ದು ಹೋಗ್ಬೋದು ತಾಳ್ದುಬೋದು ಭತ್ತನ ಕೂಲಿ ಜಾಗ್ರತೆ ಮಾಡ್ಬೋದು ಇನ್ನು ಇಂಚ ಜಾಗ್ರತೆ ಮಾಡ್ಬೋದು ಚೆಟ್ಟಿ ಕೂಲಿ ಆಮದಲ್ಲಕ್ಕೆ ಏನೇನು ಪಲ್ಲೆ ಬಾಟ್ಲ್ ಫೀಲ್ಡಿಂಗ್ ಬುಕ್ ಈ ಚಾಕ್ಲೇಟ್ ಕಂಟಿನ್ಯೂಸ್ ಚಾಕ್ಲೇಟ್ ಅವಳ ಈ ಅಂಟು ಚಾಕ್ಲೇಟ್ ಕೊರ್ಪಣೆ ಅವಾಯ್ಡ್ ಮಾಡ್ತಲ್ಲ ಹುಡ್ದು ಬಂಡ ಖಂಡಿತ ತೊಂದರೆ ಬರ್ಪು
1: ಈ ಬಾಲಲ್ಲಿಗೆ ಮಿರೆ ಪೇರೆ ಅಪ್ಪ ಕೊರೋಡು ಕಂಪನಿ ಒಂದು ಕೆಬಿ ಪಾತ್ರ ನಮ್ಮ ಅಪ್ಪ ಅಲ್ಲೂ ಅಯ್ನ ಪಾಲನೆ ಮನ್ಕೊರಂದು ಎನ್ನಿಗ ಡಾಕ್ಟ್ರೆ ಬುಕ್ಕ ಎಂಜಿನ ಮನಗೆ ಕೂಲಿದ ಒಟ್ಟು ಆರೋಗ್ಯ ಕಾತಂದ್ರೆ ನಮ್ಮ ದಿನನಿತ್ಯ ಅವೇ ಕೂಲಿ ಬ್ರಷ್ ಮಲ್ಪನ ಒಂದು ಸರಿಯಾದ ವಿಧಾನ ಬೋಡು ಪಂಡರು ಅಮಸರು ಕೂಲಿ ದೆಕ್ಕುನ ಕೆಲವರು ಮೌನ ಮಾತ್ರ ದೆಕ್ಕುನ ಎಂದು ಬಂದಿ ಕೂಲಿ ದೆಕ್ಕು ಬೇತ ಎಂಚಿನ ಪನೆ ಇಷ್ಟಪಡ್ತಾರೆ ನಮ್ಮ
0: ಒಂದು ಪೂರ ಪ್ರಿವೆನ್ಷನ್ ಆಯ್ನ ಜಾಗ್ರತೆ ಮಲ್ಪೋದು ಎಲ್ಲಿಯ ಜೋಕ್ಲೆಗೆ ಅಪ್ಪೆ ಮೆಂಚೆ ಜಾಗ್ರತೆ ಮಾಡ್ಕೊಡು ಮಂಡ ಕೂಲಿ ಹುಟ್ಟಿಯರ ದುಂಬೆ ಆಯ್ನಾತ್ ಸತ್ವಯುತವಾದ ಆಹಾರ ಯಾನೆ ಕಡೆ ಎದೆ ಹಾಲು ದಯಗೂಡದು ಮಂಡ ಎದೆ ಹಾಲು ಒಂದು ಸಮತೋಲಿತ ಆಹಾರ ಐಟು ಮಾತಾ ರೀತಿದ ಒಂಜಿ ಅಂಶ ಕಬ್ಬಿಣದ ಅಂಶ ಆಗಲಿ ಕ್ಯಾಲ್ಸಿಯಂ ಅಂಜಿ ಯುಕ್ತ ಮಿನರಲ್ಸ್ ಹೂವು ಇಪ್ಪಡು ಸಮ ಪ್ರಮಾಣ ಉಂಡು ಅಂಚೆ ಐನ್ಸ್ ಜಾಸ್ತಿ ಸೇವಿಸಂಡ ಕೂಲಿಗೆ ಬೋಟ್ನಂತ ಅಂಚಿನ ಕ್ಯಾಲ್ಸಿಯಂಲ ಅದು ಯಥೇಚ್ಛವತ್ತಿಕ್ಕುಳು ನಮ್ಮ ಬಾಕಿದ ಆರ್ಟಿಫಿಷಿಯಲ್ ಅದು ಕೊರ್ಪಿನಿರ್ದ ಅದ ಇದು ಜಾಸ್ತಿ ತಿಕ್ಕುಣ ಅವತ್ತೇನೆ ಬುಕ್ಕಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ತಿಕ್ಕುಣ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಕ್ಕು ಅವು ಎಲ್ಲೇ ಪ್ರಾಯಡೆ ಬಂಡ ಕೂಲಿ ಬರಿಯರ್ ದುಂಬೆ ಪರ್ಮನೆಂಟ್ ಕೂಲಿ ಬರಿಯರ್ ದುಂಬೆ ಆಯ್ನ ಕೊರಂಡ ಅವು ಜಾಸ್ತಿ ಆಯ್ಕೆ ಹೋಯ್ತೋಳು ಅಬ್ಸಾರ್ಬ್ ಆಗು ಕೂಲಿ ಬತ್ತಿ ಬುಕ್ಕ ನಮ್ಮ ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊರಂಡ ಆತ ಪರಿಣಾಮ ಆಗ್ತದೆ ಎಲುಕು ಬುರ ಹೋಯ್ತು ನಮ್ಮ ಕಾಯಿಕಾರದ ಎಲುಪುರ ಗಟ್ಟಿ ಹಾಕೋಣ ತಂದೆ ಕೂಲಿಗೆ ಸರಿಯಾದ ಕ್ಯಾಲ್ಸಿಯಂ ತಿಕ್ಕೋಡ್ದಂಡ ಎಲ್ಲ ಪ್ರಾಯಡು ಆಯ್ನ ಅತ್ತ ಹೆಚ್ಚ ಸಮ ಪ್ರಮಾಣದ ಕ್ಯಾಲ್ಸಿಯಂ ಯುಕ್ತ ಆಹಾರ ಕೊರಂಡ ಅಕ್ಕನ ಕೂಲಿ ಗಟ್ಟಿ ಆಗ್ಬೇಕು ಡಿಕ್ಯಾಲ್ಸಿಫಿಕೇಶನ್ ಆಪಣ ಪೂರ ಕಮ್ಮಿ ಆಗ್ಬೋದು ಎನಾಮಲ್ ಹೈಪೋಪ್ಲೇಸಿಯಾ ಅಂಚಿನ ಪೂರ ಕೆಲವು ರೋಗಗಳು ಇಲ್ಲ ಪಂಡ ಕ್ಯಾಲ್ಸಿಯಂ ಕಮ್ಮಿ ಅನ್ನ ಕ್ಯಾಲ್ಸಿಯಂ ಕೊರತೆ ಕೂಲಿ ವೀಕ್ ಆಗ್ಬೋದು ಕೂಲಿದ ಎನಾಮಲ್ ಉಂಟು ಟೊಪ್ಪಿ ಲಕ್ಕದ ಒಬ್ಬರು ಅಂಚಿನ ಕೆಲವು ಸೀಕಲ್ಲ ಉಲ್ಲ ಆತ ವೀಕ್ ಇಪ್ಪುಡು ನಮ್ಮ ಕ್ಯಾಲ್ಸಿಯಂ ಏತು ಜಾಸ್ತಿ ತಿಂದ ಎಲ್ಲ ಪ್ರಾಯ ನಮ್ಮ ಜಾಸ್ತಿ ನಡೆದಾಲ್ ತೊಂದ್ರೆ ಇಜ್ಜಿ ನಮ್ಮ ದೇಹ ಏತು ಕ್ಯಾಲ್ಸಿಯಂ ಬೋಡ ಅದೇ ಹೋಯ್ತುಂಡು ಅವದಲ್ಲ ಮೆಡಿಸಿನ್ ಆತ ಸಪ್ಲಿಮೆಂಟ್ ಇದೆ ಗೊತ್ತಂತೆ ಕಬ್ಬಿಣದ ಅಂಶ ಅಲ್ಲ ಕ್ಯಾಲ್ಸಿಯಂ ಅಂಶ ಪೂರ ಸಪ್ಲಿಮೆಂಟ್ ನಮ್ಮ ದೇಹ ಪೂರಕವಾಯ್ನ ಅವು ನಂಗೆ ದೇಹ ಏತು ಬೋಡ ಅದೇ ಹೋಯ್ತುಂಡು ಅಂಚ ಅವು ಜಾಸ್ತಿ ಏತು ನಾವು ದೆತ್ತೋಂಡ ಆತ ನಮ್ಮ ಕೂಲಿ ಈ ದಂತ ಭಕ್ತಿ ಆಯ್ನಾತ ಸ್ಟ್ರಾಂಗ್ ಆಗ್ಬೋದು ಓ ಕೊರ್ಲುದ ದಂತ ಭಕ್ತಿ ಇದ್ರೆ ನಮ್ಮ ಒಂಜಿ ಮೋನೆಗಳ ಲುಕ್ಕು ಬರ್ಕೊಂಡು ಸರಿಯಾದ ಆಹಾರ ತಿನ್ನಿರ್ಲಾಕೊಂಡು ನಮ್ಮ ಸ್ಪೀಚ್ ನಾವು ಪಾತ್ರನೆಲ್ಲ ಶುದ್ಧ ಆಯ್ಕೊಂಡು ಟೋಟಲ್ ಕೂಲಿ ಸರಿ ಇದ್ದಿನ ಬಾಯಿ ಸರಿ ಇದ್ದಿನ ನನ್ನ ವ್ಯಕ್ತಿತ್ವನೇ ಒಂದೇ ಕುಂಡಿತ
1: ಪಾತ್ರಕ್ಕೆ ಕೂಲಿ ಶುದ್ಧ ಇತ್ತ ಪಾತ್ರ ಶುದ್ಧ ಉಪ್ಪು ತೆರೆದು ಬರ್ಕೊಂಡು ಡಾಕ್ಟರ್ ಅಕೇರಿ ಒಂಜಿ ಪ್ರಶ್ನೆ ದಾದವನ್ನ ನಮ್ಮ ಕೂಲಿ ತಾಲೊಂದು ಉಪ್ಪು ನಂಚಿನಕ್ಲಿ ಪ್ರಾಯದ ಈ ಕೂಲಿದ ಬಗ್ಗೆ ದಾದ ವಿಶೇಷ ಗಮನ ಕೊರೋದು
0: ಕಂಪ್ಲೀಟ್ ಕೂಲಿ ಪೋಯಿನ
1: ಕೂಲಿ ತಾಲೊಂದುಪ್ಪಿನಕ್ಲಿ
0: ಸಾಮಾನ್ಯ ಅಜ್ಪೋರ್ ಸೋದ್ ಬುಕ್ಕ ಅವು ವಯಸ್ಸದ ಸಮಸ್ಯೆ
1: ಕೂಲಿ ಇಜ್ಜಿಂಡಲ ನಿಜಿನ್ ಇನ್ ದಕ್ಕುನ ಈ ಬಗ್ಗೆ ಇಟ್ಟಿದಲ್ಲ ಪನ್ಲೆ
0: ಇತ ಕಂಪ್ಲೀಟ್ ಕೂಲಿ ಪೋದಿತ್ತಿಂಡಲ ಕೂಲಿ ನಿಜ್ಜಿನ ಸಾಮಾನ್ಯವಾದ ಸಾಲ್ಟ್ ವಾಟರ್ ಪಂಡ ಉಪ್ಪು ನೀರು ದೆಕ್ಕಂಡ ಯಾವ ಸರಿಯಾದ ಮಸಾಜ್ ಮಲ್ತಕ್ಕೆ ದೆಕ್ಕಂಡ ಒಕ ಬಾಯ್ದ ನಾಲ ಇಡಿತ್ನ ಅಗ್ರನ್ ಕ್ಲೀನ್ ಆದಿತ್ತಿಂದ ಯಾವ ಈಗ ಟಂಗ್ ಕ್ಲೀನರ್ ಎಡ್ಡೆನ ವಸ್ತು ತಿಕ್ಕೊಂಡು ಅವತ್ತನ್ನ ಹಳ್ಳಿ ನಮ್ಮ ಈ ಸೊಪ್ಪುದ ಆ ನಾರಡಿ ಗೀರ್ನಲ್ಲ ಅವು ಪೋಕೊಂಡು ಆ ನಾರಡಿ ಇಪ್ಪಿನ ಒಂಜಿ ದ್ರವ ನಾಲ್ಗೆ ತಗೊಂಡು ಅವು ಕಲರ್ಡ್ ಉಂಡು ನಮ್ಮ ಅಗ್ರ ಉಂಡತಿ ಕ್ಲೀನ್ ಅದು ಪೋಕೊಂಡು ಆಯ್ ರೀತಿ ಬಸ್ ಮಲ್ಪಿ ಬುಕ್ಕ ಅಕ್ಲ ಶಾರೀರಿಕವಾದ ಸದೃಢ ಆದುಲ್ಲೇರು ಅಕ್ಲಿಗೆ ನಲ್ಲ ಒಂದು ಸೆಟ್ ಮಲ್ತಂಡ ಅಕ್ಲ ಅಗ್ನಿ ಸಾಮರ್ಥ್ಯ ಇತ್ತಂಡ ಬುಕ್ಕ ರಿಜ್ ಇಂದ ಅಂತಾರೆ ಆ ಕೂಲಿ ಪೋಯಿನ ಅದಕ್ಕೆ ರಿಜ್ ಇಂದ ಆ ಭಾಗ ಗಟ್ಟಿ ಇತ್ತಂದ ಕಂಪ್ಲೀಟ್ ಡೆಂಚರ್ ಪೂರ್ಣ ಪ್ರಮಾಣದ ಕೂಲಿದ ಸೆಟ್ ಕೊರಿಯರ್ ಹಾಕೊಂಡು ಅಕ್ಲಿ ಅವು ಏತು ಪೊರ್ಲು ಮಲ್ಪರ ಹಾಕೊಂಡು ಮಾಡ ದುಂಬುದ ಕೂಲಿದಲ್ಲಿ ಕೋಣೆ ಅಕ್ಲಿಗೆ ಮಲ್ತದ್ದು 90% ನೋಡಿಲ್ಲ 100% ಅಂದ ಯಾನ ಪನ್ಪಿಜಿ ದಯವಂಡ ನ್ಯಾಚುರಲ್ ಇಸ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್ ಆಂಡ ಸರಿಯಾದ ಅಭ್ಯಾಸ ಮಲ್ತದ ಆ ಕೂಲಿದ ಸೆಟ್ ಕೊರ್ಂಡ ಅಕ್ಲ ಮುಖತ್ತ ಅಕ್ಲ ಗೊಂಜಿ 10 ಕಮ್ಮಿ ಆಯ್ಲಿಕ್ಕೆ ತೋಚಿ
1: ಒಂಜಿ ಮಾಹಿತಿ ಕೊರೋಡು ಡಾಕ್ಟ್ರೆ ನನಗೆ ಕೃತಕ ಕೂಲಿ ಇತ್ತನ ವಾರಿ ತಿಳಿದು ತೂವೊಂದು ಪುಡ
0: ಕೃತಕ ಕೂಲಿ ಇತ್ತನಾಕಲೆ ಅಯ್ನ ಈ ಸಂಪೂರ್ಣ ಪೂರ್ಣ ಪ್ರಮಾಣ ಸೆಟ್ ಫುಲ್ ಸೆಟ್ ನಂಡ ಅವು ದೀಪನ ದೆಪ್ಪನ ಅಂಚಿನ ಇಡೆಡಕ್ಕೆ ಕೂಲಿ ಇಪ್ಪಂಡ ಫಿಕ್ಸ್ ಮಲ್ಪೇರ್ಲ ಅಪ್ಪ ದೆಪ್ಪನ ಲೆಕ್ಕ ಅಡಿಗೆ ಫಿಕ್ಸ್ ಮಲ್ಪನ ಕೂಲಿ ಇತ್ತಂದ ನಮ್ಮ ಸಾಮಾನ್ಯ ಏಪಲ ಕೂಲಿ ದೆಕ್ಕು ಅಂಚ ಅಂಚಿನ ದೆಕ್ಕಂಡ ಅಂಚ ಪೂರ್ಣ ಪ್ರಮಾಣದ ಸೆಟ್ ನಂಡ ಐಕ ದನಾಲ್ ಪಡ್ಕೊಂಡ ಆ ಕೂಲಿದ ಸೆಟ್ ದೆತ್ತದ ಅಡಿಗೆ ಬ್ರಷ್ ಇಡ ಕ್ಲೀನ್ ಮಾಡ್ತದೆ ದೆಕ್ಕದ ಐಕ ಐಕ ಬೇರೆ ಬೇರೆ ರೀತಿಯ ಒಂದು ವಸ್ತು ತಿಕ್ಕೊಂಡು ದೆಕ್ಕೋಣ ಸಾಮಾನ್ಯ ನಮ್ಮ ಸೋಪುಡು ದೆಕ್ಕಲ್ಲ ನಾನು ಪೇಸ್ಟ್ ದೆಕ್ಕೋಣ ಅಂತ ಸೆಟ್ ನೇಪಲ್ಲ ಪೇಸ್ಟ್ ದೆಕ್ಕೊಂಡು ಸೋಪುಡು ದೆಕ್ಕದ ಕೊಂಚ ಅಡಿಗೆ ನೀಡ್ ಬಾಡ್ದು ಇದು ಐನ ದೆಕ್ಕೊಂಡ ಬುಕ್ಕ ನಿಜ್ಜಿನ ಉಪ್ಪು ಪೂರ ದೆಕ್ಕದ ದೆಕ್ಕದ ಸರಿ ಇನ್ನೊಂದು ಮೌತ್ ವಾಶನ್ ತಿಕ್ಕೊಂಡು ನಿಜ್ಜಿ ಉಪ್ಪು ಸಾಲ್ಟ್ ವಾಟರ್ ಉಪ್ಪುಲ ಮಾಡ್ಪಲ್ಲಿ ಅದನ್ನ ಮೌತ್ ವಾಶನ್ಲ ತಿಕ್ಕೊಂಡು ಅಂಗಡಿ ಆಯ್ನ ನೀರು ನೀರು ಮರ್ದನೆ ಒಂದು 1/4 ಲೋಟರ್ ನೀರಿಗೆ ಬಾಡ್ ಮಿಕ್ಸ್ ಮಾಡ್ತಾ ಐಟ್ಲ ಬಾಯಿ ಮುಗಿಲ್ತಂಡ ಬಾಯಿ ದುರ್ವಾಸನೆಲ್ಲ ಪೋಕೊಂಡು ಫ್ರೆಶ್ ಆಗೋ ನಿಜ್ಜಿದ ಒಂದಲ್ಲ ಸರಿ ಆಗೋ.

ಗಿರಿಜ ದಂತ ಚಿಕಿತ್ಸಾಲಯದ ವೈದ್ಯರೈನ ಬಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರೈನ ಡಾ ರಾಜಾರಾಮ್ ಕೆಬಿ ಮೆರಡ್ದು ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದರ್ ಇಡಗು ಈ ಕಾರ್ಯಕ್ರಮ ಮುಗಿಂದು.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಬಿಪಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
6: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
7: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
6: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
7: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
6: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
8: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
7: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

ಎಸ್ಡಿಎಂ ಕಾಲೇಜ್ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪೇಕಡವ. ಇದೊಂದು ಬೆಳ್ತಂಗಡಿ ತಾಲೂಕದ ಸ್ಥಳೀಯ ಸೊಗಡಿನ ಸಾಂಪ್ರದಾಯಿಕ ಆಡುಭಾಷೆ ಕುಂಬಾರ ಅರೆಭಾಷೆ. ಈ ಕುಂಬಾರ ಅರೆಭಾಷೆದ ವೈವಿಧ್ಯತೆನ ಎತ್ತಿ ತೋರಿಸಿದಂತ ಒಂದು ಕಾರ್ಯಕ್ರಮ ನಾವಿಂದುರ್ಲ. ಈ ಕುಂಬಾರ ಅರೆಭಾಷೆ ನಿಲ್ತದ ಬೆಳ್ತಂಗಡಿ ತಾಲೂಕದ ಸುಮಾರು ಭಾಗಗಳು, ಅಂದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ, ಚಾರ್ಮಾಡಿ, ಬಂಗಾಡಿ, ಕಾರ್ದಕ್ಕ, ಅದಲ್ಲದೆ ನಾವೂರು, ಹಿಂಗೇನೆ ಬೆಳ್ತಂಗಡಿ ತಾಲೂಕಲ್ಲದೆ ಕಡಬ ಮತ್ತೆ ನೆಲ್ಯಾಡಿ, ಚಾರ್ವಕ, ಉಪ್ಪಿನಂಗಡಿ, ಹಿಂಗೇನೆ ಶರವೂರು, ಬೇತ ಕಡಲಿ ಈ ಭಾಷೆನ ಮಾತಾಡ್ತಾರೆ. ಈ ಕುಂಬಾರ ಭಾಷೆದ ಗ್ರಾಮೀಣ ಸೊಗಡಿನ ನಾವಿಂದು ರೇಡಿಯೋ ನಿನಾದಲ್ಲಿ ಈ ಸಂದರ್ಶನ ಮೂಲಕ ತೋರಿಸ.

0: ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಾರ ಗ್ರಾಮದ ಒಬ್ಬ ಕವಿ ಸಾಹಿತ್ಯ ಸಾಮ್ರಾಟಂದೇ ಬಿರುದು ಪಡೆದಿರುತ್ತಂತೆ ಚಂದ್ರಾಸ ಕುಮಾರ ಬಂದಾರ್ ಇವರು ನಮ್ಮ ಟಿಳ್ಳರು. ಇವರು ಹವ್ಯಾಸಿ ಸಾಹಿತಿ ಕವಿ ಕತೆ ಕವನ ಬರೆತಿರು, ಹಂಗೇನೆ ಲೇಖನ ಮತ್ತೆ ಭಕ್ತಿಗೀತೆ ಅಲ್ಲದೆ ಬೇತೆ ಬೇತೆ ಪದ್ಯಗಳೆಲ್ಲ ಮಾಡಿ ಸಮಾಜರಂದು ಗುರುತಿಸಿ ನೋಡಲು ಇವರು ಈ ಕಾರ್ಯಕ್ರಮ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡುವೆ.
1: ನಮಸ್ತೆ.
0: ನನ್ನ ಫಸ್ಟ್ ಕ್ವಶನ್ ನಿಮಗೆ, ನೀವು ಸುಮಾರು ವರ್ಷದ ಕತೆ ಕವನ ಲೇಖನ ಭಕ್ತಿಗೀತೆ ಹಿಂಗೇನೆ ಬೇತೆ ಬೇತೆ ರೀತಿಯ ಸಾಹಿತ್ಯನ ಬರಕ ನೋಡಿ, ಈ ಸಾಹಿತ್ಯ ಕ್ಷೇತ್ರ ಬರಕ್ಕೆ ನಿಮಗೆ ಹೆಂಗೆ ಆಸಕ್ತಿ?

0: ಪದ್ಧತಿ.
1: ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಯಿಂದಲ್ಲ, ಅದು ತನ್ನಿಂತಾನಾಗಿ ಹುಟ್ಟಗೊಂದು ಪ್ರತಿಭೆ ಅವಕಾಶ. ಅಂತಂದ್ರೆ ನಾನು ಶಾಲೆ ಹೊತ್ತಿ ಅದರ ಬಗ್ಗೆ ಆಲೋಚನೆ ಏನಿದ್ದಲ್ಲ, ಸುಮಾರು 2017 ಇಸವೆನಿ ಹಿಂಗೆ ಬರೆಕಂಡಿ ಪ್ರತಿ ಒಂದಿನ ಓದುತ್ತ ಅಭ್ಯಾಸ ಇತ್ತು. ಪುಸ್ತಕ ಓದುತ್ತ ಅಭ್ಯಾಸ, ಬಾಲಮಂಗಳ ಅಂತ ಪುಸ್ತಕಗಳ ಓದುತ್ತ ಅಭ್ಯಾಸ ಮಾತ್ರ ಇದೆ. ಅದೇ ಮಿಕ್ಕ ಪುಸ್ತಕಗಳ ನಿವತ್ತ ಕವನಗಳು ಓದುತ್ತ ಮಿಕ್ಕ ರೇಡಿಯೋ ನಿವತ್ತ ಕೇಂದ್ರ ಗುರ ಬಾರಿ ಅಭ್ಯಾಸ ಇತ್ತು. ಅದನ್ನಾಗಿ ಅದರ ಮೇಲೆ ನಾನು ಜಾಸ್ತಿಯಾಗಿ ಬಾಲಮಂಗಳ ಆಗಿರಕ್ಕೆ ತುಂತುರು ಅಂತ ಪುಸ್ತಕಗಳ ಓದಿ ಕವನಗಳ ಓದಿ ಓದಿ ಅದೇ ನಿವತ್ತ ಪ್ರಾಸಪದಗಳು ಅದು ಬಾರಿ ಇಷ್ಟ ಆಗ್ತಿತ್ತು. ಅದಕ್ಕೆ ಮಿಕ್ಕ ನಂಗೆ ಅದೊಂದು ಬರೆಯಬೇಕು ಒಂದು ಆಸೆ. ಹಾಗೆ ಬರೆಕೊಂಡೆ ಅದೇ ಕೆಲವು ಚಂದ್ರಹಾಸ ಬಳಂಜ, ಚಂದ್ರಹಾಸ ಚಾರ್ಮಾಡಿ ಅವರೆಲ್ಲ ಬರೆತಿದ್ದಾರೆ, ಅದರ ನಾನು ಓದು. ಹಾಗೆ ನಂಗೆ ಒಂದು ಆಸೆ ಇತ್ತು ಚಂದ್ರಹಾಸ ಬಂದಾರ ಒಂದು ಬರೋಕು, ಅದು ನನ್ನೊಂದು ಕನಸು. ಹಾಗೆ ಫಸ್ಟ್ ಒಮ್ಮೆ ಪೇಪರ್ ಬಂದಿಗೆ ಬಾರಿ ಖುಷಿ ಆಯ್ತು, ಅವರ ಲೈನ್ ನನ್ನೆಲ್ಲ ಉಂಟು ಒಂದು.

0: ಈ ಓದುತ್ತೋ ಬರುತ್ತಲ್ಲಿ ಇಬ್ಬರು ಭಾರಿ ಆಸಕ್ತಿ ಉಂಟು ಅಂತ ಹೇಳ್ತೀರಿ. ಆದರೆ ನೀವು ಶಿಕ್ಷಣದಲ್ಲಿ ಸ್ವಲ್ಪ 6ನೇ ಕ್ಲಾಸ್ ಮಟ್ಟ ಓದೋದು ಅಂತ ಹೇಳ್ತೀರಿ. ನಿಮ್ಮ ಈ ಕವನ ಬರೆಯಕ್ಕೆ ಮತ್ತೆ ಈ ಸಾಹಿತ್ಯ ಬರೆಯಕ್ಕೆ ಎಲ್ಲ ಹಿಂಗೆ ಆಸಕ್ತಿ ಬಂದಿತ್ತು? ಈ ಶಿಕ್ಷಣ ಕಮ್ಮಿ ಇದ್ದಲ್ಲ ನಿಮ್ಮ ಇದರಲ್ಲಿ ಹಿಂಗೆ ಆಸಕ್ತಿ ಬಂದಿತ್ತು?
1: ಸ್ಫೂರ್ತಿ ಕಲಿತ ವಿದ್ಯೆಂಗಲ್ಲ, ಇದಕ್ಕೆಲ್ಲ ವ್ಯತ್ಯಾಸ ಉಂಟು. ಶಾಲಿನಿ ಕಲಿತ ವಿದ್ಯೆ ಬೇತೇನೆ, ಇದು ಬೇತೇನೆ. ಇದು ಶಾಲಿನಿ ನಾವು ಕಲ್ತಕ್ಕಂಥ ಶಾಲಿನಿ ಪರಿಸರದ ಬಗ್ಗೆ, ಅಲ್ಲಿಂತರ ಪುಸ್ತಕದ ಬಗ್ಗೆ ಹೇಳಿಕೊಡ್ತಾರೆ, ಅದು ಮಾತ್ರ. ಅದೇ ಇದೇ ನಮ್ಮ ಇದು ಜೀವನ ಆಗಿರಕ್ಕೆ, ಮಿಕ್ಕ ನಮ್ಮೊಳಗಿರ್ತಂತ ಭಾವನೆಗಳು ಅದರ ಮೇಲೆ ಇದಾಗಿದೆ. ಒಂಥರ ಮನಸ್ಸನ್ನು ಹುಟ್ಟುತ್ತದೆ ಕವನ ನಿರ್ತ ಹುಟ್ಟುತ್ತದೆ. ಕೆಲವೊಂದು ನಾವು ಎರಡು ಒಂದೊಂದು ಟಾಪಿಕ್ ಕೊಟ್ಟಂತೆ ಅದು ಕಟ್ಟುತ್ತಾಗ ಅವಕಾಶ.
0: ನಿಮ್ಮ ಫಸ್ಟ್ ದ ಕವನ ನಿಮ್ಗೆ ನೆನಪುಂಟ?
1: ಫಸ್ಟ್ ದ ಕವನ 4 ಸಾಲದಾಗ ನೆನಪುಂಟು. ಅದು ಎದೊಂದು ಈಗ ನೆನಪಿಲ್ಲ. 4 ಸಾಲದ ಕವನ ಇಲ್ಲ, ಅದು ಮರೆಯಿತು. 2017 ಬರೀ 4 ಸಾಲದ ಅದು ಚುಟುಕು, 4 ಸಾಲದ ಚುಟುಕು ಬರೀ.
0: ಅದು ನೀವು ಯಾವ ವಿಷಯದ ಬಗ್ಗೆ ಬರೆದ ಫಸ್ಟ್ ದ ಕವನ?
1: ಅದು ಒಂದು ಹೆಣ್ಣನ ಬಗ್ಗೆ, ಹೆಣ್ಣಿನ ಒಂದು ಪ್ರೀತಿದ ಬಗ್ಗೆ ಬರೆಯಂತ ಕವನ.
0: ಎಸ್, ನೀವು ಬೇರೆ ಬೇರೆ ರೀತಿಯಲ್ಲಿ ಕವನ, ಕತೆ, ಲೇಖನ, ಭಕ್ತಿ ಗೀತೆ, ಅದಲ್ಲದೆ ಪದ್ಯ ಮತ್ತೆ ಚುಟುಕು, ಆಲ್ಬಮ್ ಪದ್ಯ ಇದೆಲ್ಲ ಬರೆದಿರಿ. ಇದಕ್ಕೆ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ. ನಿಮ್ಮ ಇದರಲ್ಲಿ ಒಂದು ಬಾರಿ ಇಷ್ಟದ ಪ್ರಕಾರ ನಡೆ ಇದು ನಿಮ್ಮ ಇಷ್ಟ
1: ಸಾಹಿತ್ಯ ಇಷ್ಟ ಅಂದ್ರೆ ಚುಟುಕು. ಚುಟುಕು ಬರುತ್ತೆ ಜಾಸ್ತಿ.
0: ಚುಟುಕು ಬರ್ತದೆ
1: ಕನ್ನಡನೇ ಅಂದ್ರೆ ಚುಟುಕು. ತುಳುನಿ ಬರುತ್ತೆ ಪನಿ ಕಬಿತೆ. ಅದಕ್ಕೆ ನಾ ಜಾಸ್ತಿ ಕೆಲವು ಪನಿ ಕಬಿತ ದನಿ ನಿಲ್ತಾರೆ. 4 ಸಾಲ ಅದು ಲಾಯ್ಕ್
0: ಈಗ ಏನಂದ್ರೆ ಜಾಸ್ತಿ ಉದ್ದೋದಡೆ ಎಲ್ಲ ನೋಡ್ತಾರೆ, ಕೇಳ್ತಾರೆ, ಬರುತ್ತಾರೆ, ನೋಡ್ತಾರೆ, ಪುರ ಕಮ್ಮಿ
1: ಇರ್ತದೆ.
0: ಈಗ ಸಣ್ಣ ಸಣ್ಣ ಇದು ವಿಷಯ ಇದ್ದತ್ತಿ ಅದರ ನೋಡ್ತಂತ ಇದು ಜಾಸ್ತಿ ಇರ್ತದೆ. ಎಸ್, ನೀವು ಬೇತೆ ಬೇತೆ ಕಡೆಯಲ್ಲಿ ಹೋಗಿ ಕಮೆಂಟ್ರಿ ಮಾಡ್ತೀರಿ ಅಂತ ನಾನು ಕೇಳಿದೆ. ಕಮೆಂಟ್ರಿ ಮಾಡ್ತದ್ದು ಅದು ಎಲ್ಲರಿಗೆ ಬತ್ತ ಕಲೆ ಅಲ್ಲ, ಅದು ಒಂದು ವಿಶೇಷ ಕಲೆ. ನಿಮ್ಮ ವಿಶೇಷ ನೈಪುಣ್ಯತೆ ನಿಮ್ಮಲ್ಲಿ ಉಂಟು. ಈ ಕಮೆಂಟ್ರಿ ಮಾಡ್ತಾ ಕಲೆ ನಿಮಗೆ ಹೆಂಗೆ ಬಂದಿತ್ತು ಮತ್ತೆ ಅದು ನಿಮಗೆ ಅದರಲ್ಲಿ ಎಂತಕ್ಕೆ ನಿಮಗೆ ಆಸಕ್ತಿ ಬಂದಿತ್ತು?
1: ಅದು ಕಮೆಂಟ್ರಿ ಅಂತ ನಾವು ಅದರ ಅಭ್ಯಾಸನೇ ಇದ್ದಲ್ಲ. ನಾವು ಹಗ್ಗ ಜಗಟ್ಟ ಮ್ಯಾಚಿಂಗ್ ಎಲ್ಲ ಹೋದ್ತು ಮುಂದೆ ಫಸ್ಟ್ಗೆ ಒಂದು ಕೆಜಿ ಹಗ್ಗ ಜಗಟ್ಟ. ಅಲ್ಲಿ ಸುರೇಶ್ ಪಡಿಬಣ್ಣ ಅಂತ ನಿಲ್ಲಿಡಿದರು. ಅವರು ಹಗ್ಗ ಜಗಟ್ಟದ ಕಮೆಂಟ್ರಿ ಬಹಳ ಲೈಕ್ ಮಾಡ್ತಾರೆ. ಹಂಗೆ ಅವರ ಲೆಕ್ಕ ಬಂದಿದೆ ಅಲ್ಲಿ ಕಿಬಿಡ್ತ ಬಂದು ಮನೆ ಕೂಡ ಹಂಗೆ ಹೇಳ್ತ. ಆ ಹೇಳಿ ಹೇಳಿದೆ ಒಮ್ಮೆ ನಮ್ಮ ಊರಿನ ಕಾರ್ಯಕ್ರಮ ಹತ್ತಿ ನಮ್ಮ ಊರದ ಕಾರ್ಯಕ್ರಮದಾಗ ಸ್ಪೋರ್ಟ್ಸ್ ಇತ್ತು. ಅದರ ನಾನೇ ಒಂಥರ ಮೈ ಕೈ ಹಿಡ್ಕೊಂಡು ಹೊತ್ತಾದ ಬೈಕಿ ಉಂಟು ಅಂದ್ರೆ ಒಣಸಲ ಮಾಡಲ್ಲ. ಅದರ ಹೊತ್ತಾದ ಬೈಕಿ ಉಂಟು ಕಮೆಂಟ್ರಿ ಮಾಡಿ ಭಾರಿ ಖುಷಿ. ಅದನ್ನ ಒಂದೊಂದೇ ಸ್ಟೆಪ್ ಆಗಿ ಮಿಕ್ಕೊಂದು ನಮ್ಮ ಬೇತೆ ಕಾರ್ಯಕ್ರಮನೇ ಒಬ್ಬೊಬ್ಬರು ಹೇಳಿ ಹೇಳಿ ಹೇಳಿ ಮಿಕ್ಕ ಕ್ರಿಕೆಟ್ ದ ಜಾಸ್ತಿ. ಅದು ನನಗೆ ಕ್ರಿಕೆಟ್ ಕಮೆಂಟ್ರಿ ಭಾರಿ ಇಷ್ಟ. ಅದು ಅಲ್ಲಿಂದ ಅಲ್ಲಿ ಆಗಂದಾಗ ಹೇಳಕ್ಕಾಗುತ್ತೆ ಲೈಕ್ ಔಟ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ.
0: ಕಬಡ್ಡಿ ಮೂರು ಇದರಲ್ಲಿ ಕಮೆಂಟ್ರಿ ಎಸ್. 2021 ರಿಂದ 2025 ನಿಮ್ಮ ಈ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿತ್ತು. ಸಾಹಿತ್ಯ ಕಿರಣ, ಕಲಾರತ್ನ, ಕಾವ್ಯಚೇತನ ಮತ್ತೆ ಸಾಹಿತ್ಯ ರತ್ನ, ಸಾಹಿತ್ಯ ಸಾಮ್ರಾಟ್ ನೀಡಿದೆ. ಈ ಪ್ರಶಸ್ತಿ ನಿಲ್ತದೆ ನಿಮ್ಮೊಂದು ಗೌರವನ ಜಾಸ್ತಿ ಮಾಡುತ್ತೆ. ಇದ್ರಲ್ಲಿ ನಿಮಗೆ ಒಂದು ಭಾರಿ ಇಷ್ಟ ಮನಸ್ಸಿ ನಿಮಗೆ ಒಂದು ಇಷ್ಟ ಅದೊಂದು ಪ್ರಶಸ್ತಿ ನಡೆ ಅದೇ ಅದೊಂದು
1: ಪ್ರಶಸ್ತಿ ನಿಲ್ತದೆ. ಅದರ ಹಿಂದೆ ನಾನು ಹೋಯಲ್ಲ ಒಂದು ಅದರಿಂದಾಗಿ ತಾನಾಗಿ ಬಂದಾಗ ಅದಕ್ಕೆ ಪ್ರಶಸ್ತಿಗಳಿಗೆ ನಾನು ಮಹತ್ವ ಕೊಡ್ತಲ್ಲ ಜಾಸ್ತಿ. ಅದು ನಾನು ಎಲ್ಲಿ ಬಾವುತ್ತೋ ಅದರ ಬಂದಾಗ ತೇಸಂತ ಜಾಸ್ತಿ. ಅದರ ಹಿಂದೆ ಹೋಗ್ತಲ್ಲೆಲ್ಲ ಬಿಕ್ಕ ಅದರ ಜಾಸ್ತಿ ತಲೆನಿ ಹೊತ್ತಿನ ತಿರುಗಕ್ಕಿಲ್ಲ. ಅದು ನಮಗೆ ದೊಡ್ಡ ಒಂದು ಇದಾವತ್ತು ಎಂತಂದ್ರೆ ಆ ಪ್ರಶಸ್ತಿ ಸಿಕ್ಕಿತ್ತು ನಂಗೆ. ಅದರ ಹಿಂದೆ ಹೋಗಕ್ಕೆ ಅದು ಎಲ್ಲಿ ಸಿಕ್ಕಿತ್ತು ಅದ್ರ ತಂದಿ ಬಚ್ಚೋಕು ಆಸೆ. ಅದರ ಹಿಂದೆ ಹಾಕಕ್ಕಿಲ್ಲ ನಾನು.
0: ನಿಮ್ಮ ಊರ್ಲಿ ಒಂದು ದೊಡ್ಡ ಮಟ್ಟದ ಕುಂಬಾರರ ಒಟ್ಟು ಸೇರಿಸಿದ ಒಂದು ಕುಂಭ ಸಮಾಗಮ ಅನ್ನೋ ಕಾರ್ಯಕ್ರಮ ಮಾಡಿದ್ರು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶೇಷವಾಗಿದ್ದು ಸಾಹಿತ್ಯ ಸಾಮ್ರಾಟ್ ನಿಲ್ಲದ ಬಿರುದು ಕೊಟ್ಟರು. ಅಂದ್ರೆ ನಿಮ್ಮ ಹುಟ್ಟೂರಿ ನಿಮಗೆ ಸಿದ್ಧ ಗೌರವದು. ಈ ಹುಟ್ಟೂರಿಸಿದ ನಿಮಗೆ ಗೌರವದ ಬಗ್ಗೆ ನಿಮಗೆ ಎಷ್ಟೊಂದು ಖುಷಿ ಉಂಟು ಹೇಳ್ತದ ಒಂದು ಹೇಳ್ತೀರಿ?
1: ಹುಟ್ಟೂರ್ನಿ ಫಸ್ಟ್ ನಂಗೆ ಈ ಸುತ್ತಮುತ್ತ ಸನ್ಮಾನಗಳು ಕೆಲವು ಆಗಣಿತ್ತು. ಎಲ್ಲಿಲ್ಲ ಒಂದು ಬೇತೆ ಬೇತೆ ಊರ್ನಿ ಆಗ್ತದೆ ನಮ್ಮ ಊರ್ನಿ ಆಗಿದ್ರೆ ಫಸ್ಟ್ ಪಂಚಾಯತ್ನಿ ಸನ್ಮಾನ ಮಾಡ್ರಿ. ಅದು ಬೆಂಗಳೂರಿಗೆ ಹೋಗಿ ಬಂದಿದೆ. ಅದು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದೆ. ಬೆಂಗಳೂರಿಂದ ಬಂದು ಎತ್ತಿ ಪಂಚಾಯತ್ನಿ ಮಾಡಿದೆ. ಅದು ಹುಟ್ಟೂರ ಸನ್ಮಾನ ಫಸ್ಟ್. ಬಿಕ ಇದು ನಮ್ಮ ಸಾಹಿತ್ಯ ಸಮ್ರಾಟ್ ನಮ್ಮ ಜೈ ಶ್ರೀರಾಮ್ ಗೆಳಬ್ರ. ಅದು ಕುಟುಂಬದ ನಮ್ಮ ಕುಟುಂಬದ ಒಂದು ಲೆಕ್ಕ, ಕುಟುಂಬ ಲೆಕ್ಕ. ಜೈ ಶ್ರೀರಾಮ್ ಗೆಳಬ್ರ ಒಂದು ಕುಟುಂಬ ಲೆಕ್ಕ.
0: ಇಡೀ ಕುಂಬಾರ ಬಂದು ಸೇರಿದ
1: ನಮ್ಮ ಅದು ಪ್ರಕಾಶ್ ಜಿ. ಪ್ರಕಾಶ್ ಬಿಕೆ ಅವರು ಇಂತಗೆ ಒಂದು ಹಾಕೊಂಡ್ರೆ ಅವರು ಹಿಂಗೆ ಹಾಕೋದು. ಅದು ಅಂದಿನ ಮುಟ್ಟಲ್ಲ ಸನ್ಮಾನ ಆತಿ ಮುಟ್ಟಲ್ಲ ಯಾರೆಲ್ಲ ಗೊತ್ತಿರಲ್ಲ ಅಂತ ಒಂದು ಪ್ರಶಸ್ತಿ ಉಂಟು ಇವರು ಕೊಡಕ್ಕುಂಟು ಇಂತ ಅದು ಯಾರೆಲ್ಲ ಗೊತ್ತಿಲ್ಲ. ಅದು ಅವರೊಂದು ಸೀಕ್ರೆಟ್. ಅವರು ಎಲ್ಲರಿಗೆ ಅದರ ಹಿಂಗೆ ಹಾಕೊಂಡು ಹೇಳಿದ್ವಿ, ಅಚ್ಚುಕಟ್ಟಾಗಿ ಮಾಡಿದ್ವಿ. ಅಂದಿನ ಕಾರ್ಯಕ್ರಮ ಹತ್ತಿ ಸಾಹಿತ್ಯ ಸಾಮ್ರಾಟನಲ್ಲಿ ಒಂದು ಪ್ರಶಸ್ತಿ ಭಾರಿ ಖುಷಿ. ಅದು ಯಾಕೆಲ್ಲ ಮರೆಯಾಕಿಲ್ಲ.

0: ನೀವಿಷ್ಟೆಲ್ಲ ಸಾಧನೆ ಮಾಡಿರ್ಲಿರಿ, ನಿಮಗೆ ಒಳ್ಳೆ ಹೆಸರು ಬಂದನುಂಟು. ಈಗ ಒಬ್ಬ ಒಂದು ಹೆಸರು ಬಂದನುಂಟು ಅಂದ ಅತಿ ಒಂದು ಊರ್ಲಿ ಕಾಲ ಹೇಳ್ತಾರ ಸಂಖ್ಯೆ ಜಾಸ್ತಿ. ಆದರೆ ನಿಮ್ಮ ಊರ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ಕನುಂಟು, ಜನಗಳು ನಿಮ್ಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರ್ತದ ಅಂತ ಹೇಳ್ತೀರಿ?
1: ನಿಜವಾಗಿ ನಾನು ಈಗ ಬೇತೆ ಬೇತೆ ಊರಿಗೆ ಕಾರ್ಯಕ್ರಮ ಹೋಯಕಲೆ ನಮ್ಮ ಒಟ್ಟಿಗೆ ಹೋತ ನಾವು ಈ ತುಳುವರೆ ಕಲ್ಲಂದಳಿ ಉಂಟು ಸಾಹಿತ್ಯ ಚಿಗುರಲ್ಲಿ ಸಾಹಿತ್ಯ ಬಳಗ ಹಂಗೆ ಪೂರ ಬೇತೆ ಬೇತೆ ಇದುಂಟು ತಂಡಗಳು. ಅದನ್ನ ಹೋತಿ ಕೆಲವು ಹೇಳ್ತೇವೆ ಈರ್ನಾಥ ಭಾಗ್ಯ ಇರ್ಲ ಮಂತಿಜೇರಿ ಮಾರೆ ನಿಗ ಇರೋಂಜಿ ಬಾರಿ ಪುಣ್ಯ ಅಂತೇರಿ, ಈರ್ನ ಊರುಡು ಈರ್ನ ಬ್ಯಾನರ್ ಪಾಡ್ಬೇರಿ, ಒಕ್ಕ ಜನ ಜವನೀರ್ನ ಸಪೋರ್ಟ್ ಉಂಡು ಹಂಗೆ ಪೂರ ಹೇಳ್ತಾರೆ. ಅದೊಂಥರ ಖುಷಿ ಅಂತೇಳಿ ನಾ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಬಂದಿದ್ದು ಎರಡು ದಿನ ಅದಿ ನೋಡುತ್ತಿ ನಮ್ಮ ಕೊಪ್ಪದಡ್ಕಂದ ಏರಿಯಾ ನೋಡುತ್ತಿ ಅಲ್ಲಿ ದೊಡ್ಡ ಬ್ಯಾನರ್ ಹಾಕಿ ವಚ್ಚಿದ್ದಾರೆ, ಅದನ್ನ ನೋಡುತ್ತಿ ಭಾರಿ ಖುಷಿ. ನಮ್ಮ ಊರಿನ ಹುಡುಗರು ನಮ್ಮ ಊರ್ದ ಕುಂಬಾರರಾಗಿರ್ಕ ಪರಜಾತಿ, ನಮ್ಮ ಊರಿನ ಜಾತಿ ಧರ್ಮ ಪೂರ ನಾವು ಅದರ ಹಿಂದೆ ಜಾಸ್ತಿ ಹೋತಲ್ಲ, ಅದರ ಒಂಚೂರು ಸೈಡ್ ವಚ್ಚಿದ್ದೆ ಸಾಹಿತ್ಯ ಕ್ಷೇತ್ರ ನಂತರ ಹಂಗೆ ಜಾಸ್ತಿ ಎಲ್ಲರ ನೋಡುತ್ತಿ ನಮ್ಮ ಊರಿನ ಸಪೋರ್ಟ್ ಮಾಡಿಸ್ ಯಾರಲ್ಲ ಎಲ್ಲಿಲ್ಲ ಮಾಡ್ತಲ್ಲ ಅಂತ ಹೋಗ್ತಾನೆ, ಅದನ್ನ ನಾನು ಭಾಗ್ಯ ಪುಣ್ಯವಂತ.
0: ಬೆಂಗಳೂರು ನಿಮ್ಮ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿ ಸಿಕ್ಕಿತ್ತು, ಇದು ನಿಮ್ಮ ಸಾಹಿತ್ಯ ಕ್ಷೇತ್ರ ನಿಮಗೆ ಒಂದು ಮೈಲಿಗಲ್ಲ, ಇದರ ಬಗ್ಗೆ ನಿಮಗೆ?
1: ಹೌದು ಖಂಡಿತ, ಫಸ್ಟ್ ಟೈಮ್ ದೂರದ ಊರಿಗೆ ಹೋಗಿದ್ದೆ ಒಂದು ಪ್ರಶಸ್ತಿ ಅಂತೇಳಿ. ಅದು 224 ಕವಿಗಳೇನು ಇದ್ದಾರೆ, 224 ಕವಿಗಳು. ಅದು ಫಸ್ಟ್ಗೆ ಇದೇನಿ ಆನ್ಲೈನ್ ಇತ್ತು, 24 ಗಂಟೆ ಟೈಮ್ ಕೊಡ್ತಾರೆ, 24 ನಿಮಿಷನಿ ಬರೆಯಬೇಕು ಅಂತ. ಹಂಗೆ ಅದು 24 ನಿಮಿಷ ಟೈಮ್ ಕೊಟ್ಟು 224 ಕವಿಗಳು ಬರೆಯಕ್ಕೆ, ಹಂಗೆ ಅದೇ ನೀವು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಅಂದ್ರೆ
0: 24 ನಿಮಿಷದಲ್ಲಿ ಹೆಚ್ಚು ಬರೆದರೆ.
1: ಹೌದು, ಆಸು ಜನ 224 ಜನ ಒಮ್ಮೆಲೆ ಬರೆಯಕ್ಕೆ ಆನ್ಲೈನ್. ಅದೇನು ಮತ್ತೆ ಇದು ಕಾವ್ಯ ಚೇತನ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಒಟ್ಟಿಗೆ ಅದು
0: ಅಲ್ಲಿ.
1: ಅದೇನಿ
0: ಎಸ್, ಸುಳ್ಯಂದ ರಾಯಚೂರು ಮಠ ರಾಷ್ಟ್ರ ಮಟ್ಟದ ಒಂದು ಕವಿಗೋಷ್ಠಿ ಆಯ್ತು, ಮುಂಬೈಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಆಯ್ತು, ತುಳುವೇರೆ ಮೀನದಲ್ಲಿ ಇಲ್ಲಿ ಇದೆ. ನೀವೊಂದು ನಮ್ಮ ರಾಜ್ಯ ಬಿಟ್ಟು ಎರಗೆ ರಾಜ್ಯದಲ್ಲಿ ಹೋಗಿ ಒಂದು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಿ, ಅಲ್ಲಿನ ಜನಗಳ ಪ್ರತಿಕ್ರಿಯೆ ಹೆಂಗೆ ಇತ್ತು, ಇದರ ಬಗ್ಗೆ ಸ್ವಲ್ಪ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ?
1: ಹೌದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಇಲ್ಲಿ ರಾಯಚೂರಿನಲ್ಲಿ, ಅದು ಅಡಿ ದೊಡ್ಡ ಕಾರ್ಯಕ್ರಮ ದೊಡ್ಡಗೆ ಅಂದ್ರೆ ಕವಿಗೋಷ್ಠಿ ಆಸು ದೊಡ್ಡ ನಮ್ಮ ಇಲ್ಲಿ ಆಯಂಗೆ ಈ ಊರ್ನಿ ರಾಜ್ಯ ಮಟ್ಟದ ಎಲ್ಲ ಆಯಂಗೆ ಇದ್ದಲ್ಲ ಅಂತಡೆ ಆಸು ಸೋಕುದ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ ಕವಿಗೋಷ್ಠಿನ ಚೆನ್ನೈಲಿ ಮಾಡಿದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಲ್ಲ ಚೆನ್ನೈಲಿ ಮಾಡಿದ್ರು, ತೊಂದರೆ ಇಲ್ಲ. ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲಿ ನೋಡ್ಲಿಕ್ಕೆ ಒಂದು ಖುಷಿ. ಮಿಕ್ಕ ಇದು ತುಳುವರೆ ಮೀನದನ ಕಾರ್ಯಕ್ರಮ ಮುಂಬೈನಾಯೇ ದೊಡ್ಡ ಕಾರ್ಯಕ್ರಮ ಅದು ಅಂದ್ರೆ ಹೆರಗೆದ ರಾಜ್ಯ ಆತಲ್ಲ, ಹೆರಗ ನಾವು ಇದು ಆತಲ್ಲ ನಮ್ಮ ಊರದರ ಇದಲ್ಲಿ ಜಾಸ್ತಿ ಮುಂಬೈ ನೀರ್ತಗೆ ಜಾಸ್ತಿ ಊರದರೆ ಹಂಗೆ ತುಳುದೊರೆ ಮಾಡಿಸ ಹಂಗೆ ತುಳುದೊರೆ ಮಾಡಿದ ನಮ್ಮ ಲಕ್ಕ ಎಲ್ಲರ್ಲ ಊರದರ ಕಾರ್ಯಕ್ರಮ ನಮಗೆ ಹೆರಗೆ ಹೋಗಿ ಮಾಡುದೊಂದ ಅಲ್ಲ, ಊರ್ ನಿದ್ದಂಗೆ ಮಾಡಿ ನಾವು ಕೂಡ ಅಲ್ಲೂ ನಿದ್ದಂಗೆ ಗಣಿತ.
0: ಮುಟ್ಟ ನೀವು 69 ಆನ್ಲೈನ್ ಕವಿಗೋಷ್ಠಿ ಭಾಗವಹಿಸ್ತೀರಿ, ಈ ಆನ್ಲೈನ್ ಕವಿಗೋಷ್ಠಿ ಇಲ್ಲ ಮತ್ತೆ ನಾವು ನಾರ್ಮಲ್ ಹಿಂಗೇನೆ ಹೋಗಿ ಭಾಗವಹಿಸಿದ ಕವಿಗೋಷ್ಠಿ ಇಲ್ಲ, ಇದರ ಬಗ್ಗೆ ಇರ್ತ ವ್ಯತ್ಯಾಸ ಹೆಂಗಿತ್ತು ಅಂದ್ ಒಂದು, ಮತ್ತೆ ನಿಮ್ಮ ನೀವು ಹಿಂಗೇ ಹೋಗಿ ಭಾಗವಹಿಸ್ತಲಾಯ್ಕ ಅಲ್ಲ ಆನ್ಲೈನ್ ಭಾಗವಹಿಸ್ತಲಾಯ್ಕ ನಿಮ್ಮ ಅದರ ಬಗ್ಗೆ ಒಂದು ಹೇಳ್ತೀರಿ ಅಂತ?
1: ಹೌದು ಖಂಡಿತ, ಅದು ಹಿಂಗೇ ಹೋಗಿ ಭಾಗವಹಿಸ್ತಿಗೆ ಲಾಯ್ಕು ಅಲ್ಲಿ ವಾಚನ ಮಾಡುತ್ತೆ ಜನಗಳು
0: ಇರ್ತಾರೆ,
1: ಒಂದು ವಾಚನ ಮಾಡಕ್ಕೆ ಒಂದು ಮೈಕ್ ಸಿಕ್ಕುತ್ತು, ಬೇಕೊಂದು ಜನಗಳ ಪ್ರತಿಕ್ರಿಯೆ ಇರ್ತದೆ ಅಲ್ಲಿ, ಹೆಂಗೆ ಆಗುತ್ತೆ ಒಂದು ಚಪ್ಪಾಳೆ ಇರುತ್ತೆ ಖುಷಿ ಆಗ್ತಲ್ಲ ಚಪ್ಪಾಳೆ ಖುಷಿ ಆಗುತ್ತೆ ಅದ್ರ ಕೇಳೋದು, ಬೇಕೊಂದು ಆ ಕಾರ್ಯಕ್ರಮ ಒಂದು ನಾವು ಭಾಗವಹಿಸಿದೊಂದು ಇರ್ತು. ಇದು ಆನ್ಲೈನ್ ನಮಗೆ ಮಾತ್ರ ಗೊತ್ತಿತ್ತು, ಯಾರೆಲ್ಲ ಗೊತ್ತಿರ್ತಾರೆ ಅಂದಿನ ಅದು ಶನಿವಾರ ಆಗಣಿ ಇರ್ತು, ವಾರ ಶನಿವಾರ
0: ಪ್ರತಿವಾರ
1: ಪ್ರತಿವಾರ ಅನಾವರಣ ಎಲ್ಲ ಇರ್ತು, ಅನಾವರಣ ಒಂದು ಗ್ರೂಪ್ ಉಂಟು, ಪಿಕ್ಕ ಚಿಗುರೆಲೆ ಸಾಹಿತ್ಯ ಬಳಗ ಅದೇನು ವಾರ ಇರ್ತು, ವಾರ ಒಂದೊಂದು ಪ್ರಕಾರಗಳು ಕೊಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾತ್ರ ಲೈಕ್ ಇರ್ತು.
0: 7 ತುಳು ಪುಸ್ತಕಗಳು ನಿಮ್ಮ ಕವನ ಸೇರ್ಪಡೆ ಆಯ್ತು, ಈ 7 ತುಳು ಪುಸ್ತಕಗಳಲ್ಲಿ ಸೇರ್ಪಡೆ ಆದ ಇದರಲ್ಲಿ ತುಳು ಭಾಷೆದ ಸೊಗಡನ್ನ ನೀವು ವಿವರಿಸಿದ್ದೀರಿ, ಇದರಲ್ಲಿ ನಿಮ್ಮ ಈ ಒಂದು ಇಷ್ಟವಾದ ಒಂದು ಕವನನ ಹೇಳಲ್ಲ?
1: ಖಂಡಿತ ಕವನ ಹೇಳದೆ ತುಳು ನಮ್ಮ ವಿಚಾರ ಎಲ್ಲ ಅದೇ ತುಳು ಭಾಷೆ ಅಳಿಯಕ್ಕಾಗ ನಂಗೆ ಇದೇನು ಇಷ್ಟ ಅಂತ ಹೇಳ್ತಾರೆ. ಈ ಒಂದು ಕವನ ನಮ್ಮನ್ನೆ ಒಂದು ಫೋಟೋ ಬಂದು ನಿಂತೆ ಚಿತ್ರ, ಆ ಚಿತ್ರ ನೋಡುತ್ತೆ ಒಂದು ಮನಸ್ಸಿಗೆ ಹುಟ್ಟಂತ ಭಾವನೆ ಅಂದ್ರೆ ಒಂದು ಚಿತ್ರ ಡ್ರೆಸ್ ಅಂಗಡಿ ಇದ್ರೆ ಒಂದು ಗೊಂಬೆ ಡ್ರೆಸ್ ಹಾಕಿ ನಿಂತು ನಿರ್ತು, ಹೇರಿಗೆ ಒಬ್ಬ ಮಗು ಡ್ರೆಸ್ ಇಲ್ಲದ ಹೇಳಿ ನಿಂತು ನಿರ್ತ, ಆ ಮಗು ಆ ಬೊಂಬೆಂಡ ಹೇಳ್ತಂತ ಹೆಂಗೆ ಸನ್ನಿವೇಶ ಹೆಂಗೆ ತುಳುನಿ ಬರೆ ಆ ಚಿತ್ರ ಕವಿತೆ ಹಿಂಗೆ ನಾನು ಈ ಶೀರ್ಷಿಕೆ ತರ ಬರ ಒಂದು ಹೇಳ್ತೇನೆ ತುಳುನಿ ಅದರ ತುತ್ತೈತ ಅಂತ ಕೊಟ್ಟದೆ. ಜುವ ಇಜ್ಜಂದಿನ ಈ ಆಯ ಐತ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ಕೈ ಟಿಜ್ಜಿ ಎನ್ನಡ ಮುಕ್ಕಾಲು ಪೈಸೆ, ಕೈ ಟಿಜ್ಜಿ ಅನ್ನಡ ಮುಕ್ಕಾಲು ಪೈಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲಾ ಕಿಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲಾ ಕಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಒಂದು ಎನ್ನಲ ಒಂಜಿ ವಾದಿಸೆ. ಅದು ಆ ಮಗ್ಗು ಆ ಗೊಂಬೆಂಡ ಹೇಳ್ತಂತ ಒಂದು ಪರಿಸ್ಥಿತಿ ಸರ್ ಹಂಗೆ ವ್ಯಕ್ತಪಡಿಸಿದೆ, ಒಂದು ಮನಸ್ಸದ ಭಾವನೆ.

0: ಈಗ ನಾವೀಗ ಕಾರ್ಯಕ್ರಮ ಮಾಡ್ತಾ ಒಂದು ಕುಂಬಾರ ಭಾಷೆದ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಕುಂಬಾರ ಭಾಷೆದ ಸಂದರ್ಶನದಲ್ಲಿ ಒಂದು ಕುಂಬಾರ ಭಾಷೆದ ಸೊಗಡದ ಒಂದು ಕವನ ಇದ್ದಾಳೆ ಓದು ತೆರಿಯಾ ಅಂದು.
1: ಖಂಡಿತವಾಗಿ ಕುಂಬಾರ ಭಾಷೆಯಲ್ಲಿ ಸುಮಾರು ಕವನ ಬರೆದ್ರೆ ಅದರ ಓದಂತ ಪ್ರಯತ್ನ ಎಲ್ಲ ಮಾಡುವ. ಒಂದಿನ ಹೊತ್ತರೆ ಒಂದು ಬರೆಯ ಕವನ ಇದು ನಮ್ಮ ವಾಸಿದ್ರೆ ಆಕೆ ಹೊತ್ತರೆದ ಹೊರಲು ಕತ್ತಲೆದ ತಿರ್ಲು ಎಂದು ಬರೆದೆ ಶೀರ್ಷಿಕೆ. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು. ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು. ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು. ಕುದಿ ಬಾಕಿಲ ಕಲೆಯಿಂದ ಕೋಳಿ ಗೂಡಿಂದ ಕೋಳಿ ಕೆಲೆಯತ್ತು. ಕುದಿ ಬಾಕಿಲ ಕಲೆಯಿಂದ ಕೋಳಿ ಗೂಡಿಂದ ಕೋಳಿ ಕೆಲೆಯತ್ತು. ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯತ್ತು. ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯುತ್ತು. ಅಂಗೊಳಿನಿ ಇರುತ್ತ ಹೂಗು ಗಮ್ಮಂದ ಅರಳುತ್ತು. ಅಂಗೊಳಿನಿ ಇರುತ್ತ ಹೂಗು ಗಮ್ಮಂದ ಅರಳುತ್ತು. ಮರದೈ ಸಂಪುದ ಗಾಳಿ ಬೀಜಿ ತಣ್ಣನೆ ಮಾಡುತ್ತು. ಮರದೈ ಸಂಪುದ ಗಾಳಿ ಬೀಜಿದಿ ತಣ್ಣನೆ ಮಾಡುತ್ತು. ಮಜ್ಜನೆದ ಹೊತ್ತುಗೆ ಉರಿ ಬೆಸುನಿ ಬೆಚ್ಚ ಇರುತ್ತು. ಮಜ್ಜನೆದ ಹೊತ್ತುಗೆ ಉರಿ ಬೆಸುನಿ ಬೆಚ್ಚ ಇರುತ್ತು. ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು. ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು. ಸೂರ್ಯ ಮುಳ್ಕೋಗ ನೋಡಿದಿ ನಕ್ಷತ್ರ ಮಿಂಕುತ್ತು. ಸೂರ್ಯ ಮುಳ್ಕೋಗ ನೋಡಿದಿ ನಕ್ಷತ್ರ ಮಿಂಕುತ್ತು. ಅಸತಿ ಚಂದ್ರ ನಿಲ್ಕುತ್ತು. ಅಸತಿ ಚಂದ್ರ ನಿಲ್ಕುತ್ತು. ಅದು ಒಂದು ಕುಂಬಾರ ಭಾಷೆಯಲ್ಲಿ ನಾನು ಬರೆಯಗೆ. ಅದೊಂದು ಮೂರನೇ ಕವನ. ಅದು
0: ಕುಂಬಾರ ಭಾಷೆಯಲ್ಲಿ ನೀವು ಎಷ್ಟು ಕವನ ಬರೆದಿದ್ದೀರಿ?
1: ಕುಂಬಾರ ಭಾಷೆಯಲ್ಲಿ ಒಂದು 7-8 ಕವನ ಬರೆದಿದ್ದೇನೆ.

0: ನೀವು ಒಟ್ಟಿ ಬರೆದ ಕವನ ಎಸ್, ಈಗ ಇಸುದು ಮಠ ಬರೆದ ಕವನ ಎಸ್, ಅದರಲ್ಲಿ ಕವನ ಮತ್ತೆ ಬೇತೆ ಬೇತೆ ಸಾಹಿತ್ಯ ಎಲ್ಲ ಬರೆದಿರಿ, ನೀವು ಭಜನೆ ಬರೆದಿರಿ ಮತ್ತೆ ಆಲ್ಬಮ್ ಸಾಂಗ್ ಮಾಡಿದಿರಿ, ಇದೆಲ್ಲ ಟೋಟಲ್ ಆಗಿ ನೀವು ಎಸ್ ಮಾಡಿದಿರಿ.
1: ಕವನ ಅಂತ ಹೇಳಿದ್ರೆ ತುಳು ಬಿಕ್ಕ ಕನ್ನಡ ಕವನ 2157 ಬರೆದೆ ಒಟ್ಟಿಗೆ, ಬಿಕ್ಕ ಬ್ಯಾರಿ ಭಾಷೆನಿ ಒಂದು ಕವನ ಬರೆದೆ, ಬಿಕ್ಕ ಹವ್ಯಕ ಬ್ರಾಹ್ಮಣ ಭಾಷೆನಿ ಒಂದು 4-5 ಬರೆದೆ, ಬಿಕ್ಕ ನಮ್ಮ ಭಾಷೆನಿ ಒಂದು 7 ಹಂಗೆ ಒಂದು 2165 ಟೋಟಲ್ ಕವನಗಳಕ್ಕೆ. ಮಿಕ್ಕ ಬೇತೆ ಬೇತೆ ಪ್ರಕಾರ ಅಂತ ಹೇಳ್ತಡೆ
0: ಭಜನೆ ಬರೀ
1: ಭಜನೆ, ಅದು ಭಜನೆ ಭಕ್ತಿಗೀತೆ ಹಂಗೆ ನೋಡಕ್ಕೆ ಲೇಖನ 46 ಬರೆದೆ, ಭಜನೆ 31, ಕತೆ 9, ಮಿಕ್ಕ ಎದುರು ಕತೆ ಅಂದ್ರೆ ಮುಂದೆ ಬರೋ ಎದುರು ಕತೆ ಅದು ಎದುರು ಕತೆ ಒಂದು 7, ಮಿಕ್ಕ ಜ್ಞಾನ ಕತೆ ಅಂದ್ರೆ ಸಣ್ಣ ಒಂದು ಕತೆ ಇಲ್ಲ ಅದೊಂದು 2, ಮಿಕ್ಕ ಒಂದು ತುಳು ಭಾವಗೀತೆ 4, ಮಿಕ್ಕ ಕನ್ನಡ ಭಾವಗೀತೆ 1, ಮಿಕ್ಕ ಕನ್ನಡ ಶಿಶುಗೀತೆ ಮಕ್ಕಳ ಪದ್ಯ ಅದೊಂದು 3, ಮಿಕ್ಕ ಸ್ಟೇಟಸ್ ಹಾಕಿದಕ್ಕೆ ಸಾಹಿತ್ಯ ಚೆನ್ನಾಗಿ ಬರೀತು 30 ಒಂದು ನಿಮಿಷದ ಅದೊಂದು 4 ಸಾಂಗ್ ಬರೆದೆ, ಮಿಕ್ಕ ಇದು ಪದ್ಯಗಳೊಂದು 16 ಪದ್ಯ ಬರೆದೆ ಅಂತ ಎಲ್ಲ ಬರೆದೇ ಸುಮಾರು ಆಯ್ತು ಎಲ್ಲ ಅದೊಂದು ಪ್ರಕಾರಗಳ ಬೇತೆ ಬೇತೆ ಪ್ರಕಾರ.
0: ಅದಲ್ಲದೆ ನೀವು ಆಲ್ಬಮ್ ಸಾಂಗ್ ಸಾಹಿತ್ಯ ಬರೆದಿರಿ, ಬೇತೆ ಬೇತೆ ದೇವಸ್ಥಾನದ ಆಲ್ಬಮ್ ಸಾಂಗ್ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತಾನೆ.
1: ಅದು ದೇವಸ್ಥಾನದ ಸಾಹಿತ್ಯ ಬರುತ್ತೆ ಅಂದ್ರೆ ಅದೊಂದು ದೇವರ ಒಂದು ಕೊಟ್ಟಂತ ಆಶೀರ್ವಾದ ಅಂದ್ರೆ ಲೋಕಸಿ ಸರಸ್ವತಿ ದೇವಿನ ಒಂದು ಆಶೀರ್ವಾದ, ಇಲ್ಲಡೆ ನಮಗಂತ ಭಾಗ್ಯ ಸಿಕ್ತಾಗೆ ಒಂದು ಇದು, ಅದು ದುಡ್ಡುಗೆ ಬೇಕಾಗಿ ಬರೆತಾಗಲ್ಲ, ಅದು ಯಾರಿಗೆ ಹೇಳ್ತಾರೆ ನಾವು ಸ್ಪಾನ್ಸರ್ ಮಾಡ್ತಾರೆ ನಮಗೆ ಒಂದು ಪದ್ಯ ಬರೆದಿಕೊಂಡು ಅವ್ರು ಹೇಳಕ್ಕೆ ನಾವು ನಮಗಿಂದ ಆ ತಡೆ ಬರೆದು ಕೊಡ್ತು ಹಂಗೆ ಸುಮಾರು ಒಂದು 10-15 ಸಾಂಗ್ ಏನ ಭಕ್ತಿಗೀತೆ.
0: ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಒಂದು ನಾಟಕ ಸಂಸ್ಥೆ ಒಂದು ಸಾಹಿತ್ಯ ಬರೆದು ಕೊಟ್ಟಿದ್ದೀರಿ, ಅದು ಆ ನಾಟಕದ ಮುಖಾಂತರ ಇಡೀ ಪ್ರಚಾರ ಆಯ್ತು, ಇದರ ಬಗ್ಗೆ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ, ಈ ಸಾಹಿತ್ಯ ಬರೆಯಕ್ಕೆ ಯಾವ ರೀತಿ ನಿಮಗೆ ಅದೊಂದು ಒಂದು ಅವಕಾಶ ಸಿಕ್ಕಿತು?
1: ಹೌದು, ಇದು ಮಂದಾರ ಕಲಾವಿದರು ಉಜ್ಜಿರಿ ತಂಡ, ಅದೇ ಗುಣಪಾಲ ಎಂ ಎಸ್ ಮಾಸ್ಟರ್ ಅವರು ಗುರುಗಳು, ಹಂಗೆ ಅವರು ನನ್ನ ಒಂದು 2 ಸರ್ತಿ ಹೇಳರು ನಮ್ಮ ಮಂದಾರ ತಂಡ ನಿಮ್ಮ ಆಯುಧ ತೊಡಾರು ನಾಟಕಗಳುಂಟು ಅದಕ್ಕೆ ನಂಗೆ ಒಂದು ಸಾಂಗ್ ಬರೆದಿ ಕೊಡಕು, ಲಾಸ್ಟ್ ಮೂಮೆಂಟ್ ಆ ನಾಟಕ ನೋಡುತ್ತೆ ನಿಮ್ಗೆ ಗೊತ್ತದೆ ಲಾಸ್ಟ್ ಮೂಮೆಂಟ್ ಅದೇ ಒಂದು ಸಹನ ಹೆಣ್ಣು ಇರ್ತಳು ಅವಳು ಸಾಯ್ತ ಅಂತ ಪರಿಸ್ಥಿತಿ ಬರ್ತಿ ಸಾಯ್ತ ಸೀನಿ ಲಾಸ್ಟ್ಗೆ ಮನೆಗೆ ಇದ್ದ ಹೆಣ್ಣು ಒಬ್ಬಳೆ ಅವಳು ಆ ಹೆಂಗಸು ಸಹನ ಹೆಂಗಸು ಪುಚ್ಚೆ ಕಚ್ಚಿದಿ ಸಾಯ್ತ ಆ ಸಾಹಿತ್ಯ ಸೀನಿಗೆ ಅತಿ ಆ ಪದ್ಯ ಬಹುದು ನೀವು ನಾಟಕ ನೋಡಿ ಗೊತ್ತ. ಈಗ ಫಸ್ಟ್ ಸ್ಟಾರ್ಟಿಂಗ್ ಶುರುವಾತಿ ಒಂದು ಪದ್ಯ ಹತ್ತರು ಸ್ಟೇಜ್ ಸೆಟ್ ಮಾಡಿರುತ್ತೆ ಆ ಪದ್ಯಲ ನಾವೇ

0: ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಬರೆದದ್ದು, ಕವನ ಕಥೆ ಇದೆಲ್ಲ ಬರೆದ ಒಂದು ಪುಸ್ತಕ ಬಿಡುಗಡೆ ಮಾಡಿದಿರಿ. ತುಳು ಕವನ ಸಂಕಲನ ಉರುವೆ ನಿಲ್ತ ಪುಸ್ತಕ ಬಿಡುಗಡೆ ಮಾಡಿದಿರಿ. ಈ ಉರುವೆ ನಿಲ್ತ ಪದದ ಅರ್ಥ ಎಂತರನ್ನೊಂದು, ಆಮೇಲೆ ಇನ್ನೊಂದು ಜನಗಳಿ ಈ ಪುಸ್ತಕ ಎಂತರ ವಿಷಯ ಸಿಕ್ಕಿತು ನಿಲ್ತದ ಒಂದು ಹೇಳ್ತೀರಿ?
1: ಉರುವೆ ನಿಲ್ತಡೆ ನಾವು ಈಗ ಒಂದು ಕಂಗನದೈ ಒಂದು ಫಿಂಗರ್ ಆಯ್ತು. ಈ ಪುಸ್ತಕ ಒಂದು ಫಿಂಗರ್, ಅದರೊಳಗೆ ಫಿಂಗರ್ ಒಡೆಯ ತಂದೆ, ಅದರೊಳಗೆ ಈ ಫಿಂಗರ್ ಅದಡೇನಿ ಚೂ ಫಿಂಗರ್ ಬೆಳೆದ ಎತ್ತಿ ಉರುವೆ ಬಹುದು ಅಡಕ್ಕೆ ದೊಡ್ಡ, ಅದು ಆ ಉರುವೆ ದೊಡ್ಡ ಎಂದಿಕ ಅಡಕ್ಕೆ ಆಯ್ತು, ಅದು ಉರುವೆ. ಅದಕ್ಕೆ ಪುಸ್ತಕ ಉರುವೆ ಎಂದು ಕೊಟ್ಟು, ಉರುವೆ ಅಂದ್ರೆ ಪ್ರತಿ ಒಂದು ಉರುವೆ ಎಲ್ಲ ಒಂದೊಂದು ಕವನ ಅಂದ ಅರ್ಥ.
0: ಅದರ ಅದರಲ್ಲಿ ಈಗ ಆ ಪುಸ್ತಕದಲ್ಲಿ ಜನಗಳು ಏನು ನಿರೀಕ್ಷೆ ಮಾಡಲು ಎಂತರ ಯಾವ ವಿಷಯ ಉಂಟು ಎಂತರ ಉಂಟು?
1: ಜನಗಳು ಏನೇನು ಬೇಕು ಏನೇಳ್ತಾರೆ, ಪ್ರತಿ ಒಂದು ವಿಷಯದ ಬಗ್ಗೆ ಉಂಟು. ಒಂದು ತುಳುನಾಡದ ಕಲ್ಚರ್ ಬಗ್ಗೆ, ಇಕ್ಕೊಂದು ರೈತರ ಬಗ್ಗೆ, ಕೃಷಿದ ಬಗ್ಗೆ, ಇಕ್ಕ ಮಳೆ ಇರಕ್ ಎಲ್ಲ ವಿಷಯದ ಬಗ್ಗೆ ಪ್ರತಿ ಒಂದೊಂದು ಕವನಗಳು. ಹಂಗೆ ಹೇಳ್ತೀನಿ, 100 ಕವನ ಉಂಟು ಆ ಪುಸ್ತಕದಲ್ಲಿ. 100 ಉರುವೆ ಉಂಟು ಅದರೊಳಗೆ. ಪ್ರತಿಯೊಂದು ಉರುವೆ ಎಲ್ಲ ನಾವು ಓದುತ್ತೆ, ಪ್ರತಿಯೊಂದು ಅರ್ಥ ಕೊಡ್ತಾ ಇದೆ, ಮನಸ್ಸಿನ ಭಾವನೆಗಳು ಅರ್ಥ ಮಾಡುತ್ತಂತ ಕೆಲವು ಉಂಟು. ಬಿಕ್ಕ ಜಾತ್ರೆದ ಬಗ್ಗೆ ಉಂಟು, ತುಳುನಾಡದ ಕಂಬಳ ಕೋಲಿದ ಕಟ್ಟ ಹಂಗಿದ ಪೂರ ಉಂಟು.
0: ನೀವೊಂದು ಇಷ್ಟೊಂದು ಸಣ್ಣ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಕವನ ಕತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಮೂಲಕ ಹೆಸರು ಮಾಡಿದಿರಿ, ಗೌರವ ಪಡೆದಿರಿ. ಈಗ ಹಿಂಗೆ ಎರಡೊಬ್ಬ ಹಿಂಗೆ ನಾಲ್ಲ ಹಿಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಕು, ನಂಗೆಲ್ಲ ಬರವಣಿಗೆ ಬರೆಯಬೇಕು, ಕವನ ಕತೆ ಸಾಹಿತ್ಯ ಎಲ್ಲ ಬರೆಯಬೇಕು ಅಂತ ಒಂದು ಮನಸ್ಸಿದ್ದಾಳೆ, ಅವರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಹೇಳೋಣ.
1: ನನ್ನ ಉದ್ದೇಶ ಅದೇ, ಈಗ ಹುಡುಗರು ಆಗಲಿ ಹೆಣ್ಣುಗಳಾಗಲಿ ಆಮೇಲೆ ಬರೆತರೆ ಕಮ್ಮಿ ಆಯ್ತು. ಈಗ ಪ್ರತಿಯೊಂದು ಬರೆತರಲಿಲ್ಲ ಓದುತ್ತರಲಿಲ್ಲ ಅದಂಗೆ ಆಯ್ತು. ಹಂಗೆ ಕೆಲವು ಯಾರು ಬರೆತಾರೆ ಅವ್ರಿಗೆ ನನ್ನಂದ ಎಂತರ ಹೆಲ್ಪ್ ಆಯ್ತು, ಅವ್ರಿಗೆ ಬೇಕಾಗ ಈಗ ಸಲಹೆ ನಂಗೆ ಅದರ ಬರೆಯಬೇಕು, ಅರೆ ಹೆಂಗೆ ಬರೆಯಲ್ಲ ಅಂದ್ರೆ ಯಾರು ಕೇಳತ್ತಲ್ಲ ನಾನು ಬರೆಸಿತಂತ ಪ್ರಯತ್ನ ಮಾಡುಳ್ಳೆ. ಸುಮಾರು ಒಂದು 10 ಜನ ಮುಟ್ಟು ಉಳ್ಳರು. ಈಗ ಹೆಂಗೆ ಆವತ್ತು ಬರೀತಾರೆ, ಕಳಗುತ್ತಾರೆ, ಹೆಂಗೆ ಆಯ್ತು ನೋಡಿ ನೀನು ಹೇಳ್ತಾರೆ. ಈಗ ನಮ್ಮ ಖುಷಿ ದೇಶಾರ ಅಂತ ಹೇಳ್ತಾರೆ, ಇಜಿಲಂಪಾಡಿ ನೀ ಹುಡುಗ ಬಾಲಕೃಷ್ಣ ಅಂದ್ರೆ ಅವರು ಈಗ ಬರ್ಕೊಂಡುಳ್ಳರು. ಬೇಕ ಈಗ ಮೊನ್ನೆ ನನ್ನಡೆ ಹೇಳರು, ನನ್ನ ಪುಸ್ತಕ ಮಾಡೋಕು ನನ್ನ ಕವನಗಳ ನೀವು ಹೆಂಗೆ ಕಳಗುತ್ತೆ, ನಾನು ಜೆರಾಕ್ಸ್ ದೇಸಿ ಪೂರ ಬರೆದು ಕಳಗುತ್ತೆ, ಅದರ ಹೆಂಗೆಲ್ಲ ನೀವು ಎದ್ದು ಬೇಕ ಕವನಗಳ ನಾವು ಪುಸ್ತಕ ಹಾಕೋಕು, ಅದರ ನೀವು ನಂಗೆ ಮಾರ್ಕ್ ಮಾಡಿ ಕೊಡ್ನಿ ಇನ್ನು ಹಂಗೆ ಅಂತ ಹುಡುಗರು ಬೆಳೆಯುತ್ತೆ. ನಾವು ಖುಷಿ ಆಗುತ್ತೆ, ಬೇಕ ಪ್ರೋತ್ಸಾಹ ಕೊಡೋಕು, ನಾವು ನಮ್ಮಿಂದ ಪ್ರೋತ್ಸಾಹ ನಾವು ಮಾಡೋಕು ಬೆಳೆಸೋಕು ಅಂದ್ರೆ ಸಾಹಿತ್ಯ ಕ್ಷೇತ್ರ ಉಳಿಯೋಕೆ ಸಾಧ್ಯ ಅಂದ್ರೆ ಎಲ್ಲೆಡೆ ಖಂಡಿತ ಕಷ್ಟ ಉಂಟು.

0: ಒಂದು ಕಾರ್ಯಕ್ರಮದ ಮೂಲಕ ನಾವಿಂದು ಕುಂಬಾರ ಭಾಷೆಯಲ್ಲಿ ಸಂದರ್ಶನ ಮಾಡುಲ್ಲ. ಈ ಕುಂಬಾರ ಭಾಷೆಯಲ್ಲಿ ಮಾತಾಡ್ತಾರ ಸಂಖ್ಯೆ ಕಮ್ಮಿ. ನಾವೊಂದು ಏನೋ ಮುಜುಗರ ಸಾರ್ವಜನಿಕ ಪ್ರದೇಶದಲ್ಲಾಗಲಿ ಮಾತಾಡ್ತದಾಗಲಿ ಎಲ್ಲಿ ಆಗಲಿ ಮಾತಾಡ್ತೇವೆ ಬಾರಿ ಕಮ್ಮಿ, ಏನೋ ಒಂದು ಮುಜುಗರ ಪಡ್ತಂದೆ ಹೇಳಲು. ಈ ಕುಂಬಾರ ಭಾಷೆನ ನಾವು ಸಮಾಜದ ಒಂದು ಮುಖ್ಯ ಅಂಗ ಇದಾರಕ್ಕೊಂದೆಡೆ ಯಾವ ರೀತಿ ತರಲು ನಿಲ್ತೊಂದು ನಿಮ್ಮೊಂದು ಅಭಿಪ್ರಾಯ ಹೇಳಲು.
1: ನನ್ನ ಉದ್ದೇಶ ನಾವು ಪ್ರತಿ ಕಾರ್ಯಕ್ರಮ ಹೋಯಕಲ್ಲೆಲ್ಲ ನಮ್ಮ ಭಾಷೆನ ನಾವು ಮಾತಾಡೋದು. ಈಗ ನಾವು ಎಲ್ಲಿ ಹೋಗ್ತೇವೆ, ನನಗೆ ಕೆಲವು ಹೇಳ್ತೇವೆ ಪೇಂಟೇನ್ ಹೋಗಿ ಮಾತಾಡ್ತಿದ್ವಿ ನಮ್ಮ ಆಸೆ ಮಾತಾಡಲು ಅಂತೇಳಿ ಅಂಜಿಗೆ ನಾ ಇಂತರ ಒಂಥರ ನಾಚಿಗೆ ನಾಚಿಗೆ ಅಂತ ಪಡೆಯೋಕು ಇರ್ತಾರೆ. ನಾವು ಎಲ್ಲಿ ಹೋಗೋಣ ನಾವು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಮಾತಾಡೋಕು. ಈಗ ಬೇತೆ ಇದಾರೆ ನೋಡಿ ಅವರ ಭಾಷೆನ ಅವರು ಮಾತಾಡ್ತಾರೆ. ನಾವು ಆಸೆ ಎಲ್ಲಿ ಹೋಗ್ತಾ ನಾವು ನಮ್ಮ ಭಾಷೆನ ನಾವು ಮಾತಾಡ್ತೇವೆ. ಅದೇ ನಂಜಿಗೆ ಅಂತಾರೆ ಉಂಟು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಎಲ್ಲಿ
0: ಭಾಷೆ ಮುಂದೆ ಬೆಳವಣಿಗೆ
1: ಬಹುದು. ಈಗ ನಾವು ಈಗ ನಮಗೆ ಏಳು ಮಗಣೆ ಅಂತಡೆ ಇನ್ನೊಂದು ಐದು ಮಗಣೆ ಉಂಟು, ಎರಡು ಭಾಷೆ ಉಂಟು. ಹಂಗೆ ಎರಡು ಭಾಷೆ ಅಲ್ಲ ಅದೇ ಚೂರು ಹೆಚ್ಚು ಕಮ್ಮಿ ಇರಕ್ಕೆ ಮಾತಾಡ್ತಾಗ ನಾವು ನಮ್ಮ ಭಾಷೆ ಮಾತಾಡೋಕು ಬೆಳೆಸೋಕು.
0: ಸುತ್ತಮುತ್ತ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವ ಪ್ರಶಸ್ತಿ ಎಲ್ಲ ಬಂದಿತ್ತು. ಇನ್ನು ಮುಂದೆ ನಿಮ್ಮ ಏನಾಡಿ ಹೊಸ ಕೃತಿಗಳ ಬಿಡುಗಡೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಡಿ ಹೊಸತನ ಉಂಟಾ, ಅಲ್ಲದೆ ನಿಮ್ಮ ಮುಂದಿನ ಯೋಜನೆ ಅಂತಾರೆ ಅಂತ ಹೇಳಲ್ಲ?
1: ಖಂಡಿತ ನೆಕ್ಸ್ಟ್ ಗೆ ಈಗ ತುಳು ಮಾಡಿ ನೆಕ್ಸ್ಟ್ ಗೆ ಒಂದು ಕನ್ನಡ ಚುಟುಕುಗಳ ಪೂರ ಸೇರಿಸಿದಿ, ಒಂದು 100 ಚುಟುಕು ಮಾಡಿದಿ, ಒಂದು ಪುಸ್ತಕ ಮಾಡೋಕೊಂದು ಉಂಟು, ಆಸೆ ಉಂಟು ದೇವರೈತು ಸರ್. ಹಂಗೆ ಅದರ ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಇಲ್ಲಿ ಉಜಿರಿನಿ ಮಂಜುಶ್ರೀ ಅದೇ ನಮ್ಮ ಬಂದರದಾರೆ ಊರದಾರೆ ಉಳ್ಳರು ದೀಕ್ಷಿತ್ ಅವರೇ ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ. ಮೊನ್ನೆ ಸರ್ತಿಲ್ ಅವರೇ ಮಾಡಿದ್ರು ಪುಸ್ತಕ. ಹಂಗೆ ಅವರೆಲ್ಲ ನಾವು ಇಲ್ಲೇ ಮಾಡ್ತೇವೆ ಉಜಿರಿ.
0: ನೀವು ಪ್ರತಿದಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವೃತ್ತಿ ಒಂದು ಕೆಲಸವನ್ನು ಮಾಡಿ ಈ ಕೆಲಸದ ಒಟ್ಟಿ ನೀವು ಕತೆ ಸಾಹಿತ್ಯ ಕವನ ಸಂಕಲನ ಇದೆಲ್ಲ ಬರಕಾನಿರಲ್ಲ, ನೀವಿದು ಈ ಕೆಲಸದ ಒಟ್ಟಿ ವೃತ್ತಿಯ ಒಟ್ಟಿ ನೀವು ಇದರ ಮಾಡಿ ಬರ್ತೀರಿ?
1: ವೃತ್ತಿಯ ಬೆತ್ತೆ ಪ್ರವೃತ್ತಿಯ ಬೆತ್ತೆ, ವೃತ್ತಿ ಒಂದು ಕಡೆ ಆಗಣಿರ್ತು, ಪ್ರವೃತ್ತಿ ಇದು ಮನಸ್ಸನ್ನೇ ಮೂಡುತ್ತಂತೆ.
0: ಸಮಯ
1: ಕವನಗಳ ನಾವು ಬರೆಯ ಸತಿ ಇದು ಒಂದು ಹುಟ್ಟುತ್ತು ಅದರ ಆಗನೇ ಬರೇಕಂತ. ಅದಕ್ಕೆ ಟೈಮ್ ಇಲ್ಲ, ಟೈಮ್ ಸಮಯ ಬೇಕಂದ ಇಲ್ಲ ನಮಗೆ. ಅದಕ್ಕೆ ಅದಕ್ಕೇನೆ ಕುಳ್ರಾಕಿಲ್ಲ, ಕವನ ಬರೆಯಕ್ಕೆ ಕುಳ್ರಾಕಿಲ್ಲ, ಮನಸ್ಸಿಗೆ ಬಂದಂತ ಕವನಗಳ ಬರೆದಿವೆ ಚಿಂತೆ. ಆ ಬರೆದಿ ವಚನ ಕವನಗಳ ಬಿಕ್ಕ ಒಮ್ಮೆ ಬರೆದಿ ವಚಿತೆ, ಬೇಕಾದ್ರೆ ಆಗನೆ ಕಳಗಕ್ಕಿಲ್ಲ ಯಾರಿಗೆ, ಬೇಕಾದ್ರೆ ಸುಮಾರು ಸತಿ ಓದಿದಿ, ಬಿಕ್ಕದಕ್ಕೆ ಕೂಡ ಸೇರ್ಸಕ್ಕೆ ಸೇರಿಸುತ್ತೆ ಬಿಕ್ಕ. ಅದೇ ಒಂದು ಅಕ್ಷರಗಳ ಪದಗಳು ಲಾಯ್ಕಿಲ್ಲಡೆ ಅಂದ್ರೆ ನಮ್ಗೆ ಅದು ಅದಕ್ಕೆ ಹಿಡಿತಾಳ ಅಂತೇಳಿ ಕೂಡ ಯಾರು ತೇಸ್ತೆ ಚೇಂಜಸ್ ಮಾಡುತ್ತೆ. ಹಂಗೆ ಬಿಕ್ಕಾದ್ರೆ ಒಂದು ಕವನ ಸರಿಗಟ್ಟಾಕೋದ ಒಂದು ದಿನ ಬೇಕಿ. ಹಂಗೆ ಬಿಕ್ಕ ಕೆಲವುದಾಗ ರಪ್ಪ ಆಯ್ತು, ಒಂದು ನಿಮಿಷದಲ್ಲಿ ಅರ್ಥಗಳು ಉಂಟು. ಬಿಕ್ಕ ಕೆಲವು ಕವನಗಳು ಚೂರು ನಮಗೆ ಜಾಸ್ತಿ ಮನಸ್ಸಿಗೆ ಹೊಟ್ಟು ಲಾಯಕ್ ಇತ್ತು ಅಂತ ಹೇಳಿದ್ರು ರಪ್ಪ ಆಗನೇ ಕಳೆದಿಲ್ಲ ಆಗುತ್ತೆ ಕೆಲವು ಬರೆದಿ. ಬೇಕೊಂದ ಕೆಲವುದಾಗ ಈ ಟಾಪಿಕ್ ಕೊಡ್ತಾರೆ, ಪ್ರಕಾರಗಳ ಬರೆಯುತ್ತಿ ಮಾತ್ರ ಅದು ಅದಕ್ಕೆ ಟಾಪಿಕ್ ಅವರು ಕೊಡ್ತಾರೆ, ಅದುವೇ ವಿಷಯದ ಬಗ್ಗೆನೇ ಬರೆಯಬೇಕು. ಬೇಕದು ಒಂದು ಸಾಲು ನೀಸೆ ಕವನ ಪದ ಬೇಕು ಅಕ್ಷರ ಬೇಕಂದ ಹಾಗೆ ಬರೋರ್ತು, ಹಾಯ್ಕು ಆಗಲಿ ಟಂಕ್ ಆಗಲಿ ಐನೆಸರ್ ಅದಕ್ಕೆ ಪುರ ಒಂದೊಂದು ಪ್ರಕಾರ ಉಂಟು, ಕ್ರಮ ಉಂಟು ಬರೆಯಕ್ಕೆ. ಅದು ಒಟ್ಟಾರೆ ಆಗಿಲ್ಲ, ಅದು ಹೆಂಗೆ ನಿಯಮ ಉಂಟು ಹಾಗೇನೆ ಬೇಕು.
0: ನೀವು ಈಗ ಸಾಹಿತ್ಯ ಕವನ ಲೇಖನ ನಿರೂಪಣೆ ಇದರಲ್ಲಿ ನೀವು ಹವ್ಯಾಸ ಆಗಿ ನೀವು ಮಾಡಿ ಬಂದಿದ್ದೆ, ಅದರ ಜೊತೆ ನೀವೊಂದು ವೃತ್ತಿ ಮಾಡಿ.
1: ಖಂಡಿತ ಕೆಲಸ ಅನ್ನೋದಕ್ಕೆ ಪ್ರತಿಯೊಬ್ಬ ಒಂದು ಹೊಟ್ಟೆ ಬಾಡಿಗೆ ಮಾಡ್ತಂತ, ಹೊಟ್ಟೆ ಬಾಡಿಗೆ ಮಾಡ್ತಾ ಕೆಲಸ ಎದುಲಾವುತ್ತು, ಅದಕ್ಕೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ. ಈಗಿನ ಜನರೇಷನ್ ಕೆಲವುದರಿಗೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಹಾಕು, ನಮ್ಮ ಉದ್ದೇಶ ಅದಲ್ಲ. ಒಟ್ಟಿಸಿ ದಿನಂಗೆ ಒಂದು 700-800 ರೂಪಾಯಿ ಕೆಲಸ ಮಾಡ್ತಾರೆ, ಅದೇನು ದಿನ ಹೋಗು ಬೇಕ ಮನಸ್ಸಿಗೆ ನೆಮ್ಮದಿ ಬೇಕು. ದುಡ್ಡು ಒಂದು ಜೀವನ ನಡೆಸಕ್ಕೆ ಮಾತ್ರ ಬೇಕು ಅಲ್ಲ ಹೊರತು ದುಡ್ಡೇ ಜೀವನ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದರೆ ಈಗ ನಾವು ಕೆಲಸ ಮಾಡ್ತಾ ಅಡಕೆ ಸೇಪಿಸ್ತೇವೆ, ಅಡಕೆ ಸೇಪಿಸ್ತೇವೆ ನಾವು 8 ಗಂಟೆ ಹೊತ್ತಾರೆ ಹೋಗ್ತೋ ಬೇಕ ಅದೇನಿ ನಮ್ಗೆ ಬೇಕಾದ ಟೈಮ್ ಸಿಕ್ಕುತ್ತು, ಬೇಕ ಮಧ್ಯಾಹ್ನ ಟೈಮ್ ಇರ್ತು, ಬೇಕ ಬೈಕ್ ಒಂದು 4 ರಾತಿ ಬತ್ತೋ ಮನೆ ಯಾಕಂದ್ರೆ ದಿನ ಕೆಲವೊಮ್ಮೆ 1,000 ರೂಪಾಯಿ ಆಗುತ್ತೆ, ಕೆಲವೊಮ್ಮೆ 900 ರೂಪಾಯಿ ಆಗುತ್ತೆ, 800 ರೂಪಾಯಿ ಆಗುತ್ತು. ಹಂಗೆ ಬೇಕ ಈಗ ರಜೆ ನಿಮ್ಮ ಮಕ್ಕಳು ಉಳ್ಳರು ಒಂದು 5-6 ಜನ ಮಕ್ಕಳು ಉಳ್ಳರು, ಬೇಕ ಜೀವನ ಹೋಗ್ತು ತೊಂದರೆ ಇಲ್ಲ. ಬೇಕಾದ ಇದೊಂದು ವ್ಯಕ್ತಿ ಬೇಕ ಬಂದಿಯ ಏನಿಕ ರಿಕ್ಷಾ ಉಂಟು, ರಿಕ್ಷಾ ಇತ್ತಡೆ ಬಾಡಿಗೆ ಇತ್ತಡೆ ಹೋಗ್ತೆ ಒಂದು 200 ರೂಪಾಯಿ ಪುರ ಒಮ್ಮೆ ಆಗುತ್ತು. ಬೇಕೊಮ್ಮೆ ರಜೆ ಇದ್ದ ಮನೆ ಇದ್ದರೆ ಬಾಡಿಗೆ ಇತ್ತಡೆ ಹೋಗ್ತು, ಹಂಗೆ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ತಡೆ ಆತ ಆಸೆ
0: ನಿಮ್ಮ ಕೆಲಸ ನಿಮ್ಮ ಮನಸ್ಸಿಗೆ ನೆಮ್ಮದಿ
1: ನಾ ಮಾಡ್ತಂತ ಕೆಲಸನಿ ಅಡಕೆ ಸಿಗ್ತಿರ್ತೇನೆ ಹಂಗೇನು ಬೇಜಾರಿಲ್ಲ ಅದೇನು ನಂಗೆ ಖುಷಿ ನಾವು ಕೆಲಸ ಮಾಡ್ತೇನೆ ಅಂತಡೆ ಯಾರಾಗಲ ಅದೇನಿ ಇನ್ನು ಅದುವೇ ಈ ಸೊತ್ತಿಗೆ ಬಾ ಈ ಸೊತ್ತಿಗೆ ಹೋಗು ಯಾರಲ್ಲ ಹೇಳ್ತಲ್ಲ ನೀನು ಆಸೆ ಮಾಡು ಈಸೆ ಮಾಡು
0: ನಾವು ಕೆಲಸ ಮಾಡಿದ್ರೆ. ಕುಂಬಾರ ಸಮುದಾಯ ಮಡಕೆ ಮಾಡ್ತಾ ಬಂದ ಒಂದು ವೃತ್ತಿ, ಈಗ ಈ ಕುಂಬಾರ ಸಮುದಾಯದಲ್ಲಿ ಮಡಕೆ ಮಾಡ್ತಾ ವೃತ್ತಿ ಬಾರಿ ಅಳಿವಿನಂಚಿನ ಉಂಟು. ಈಗ ಯುವ ಸಮುದಾಯ ಅದಕ್ಕೆ ಮುಂದೆ ಬಂದನೂ ಇಲ್ಲ. ಈಗ ಈ ಯುವ ಸಮುದಾಯ ಅದಕ್ಕೆ ಮುಂದೆ ಬರಕಂದ್ರೆ ನೀವು ಅವ್ರಿಗೆ ಯಾವ ರೀತಿ ಏನ್ ಹೇಳ್ತೀರಿ ಅಂತ ಹೇಳಿ ಒಂದು ಹೇಳ.
1: ಮಡಕೆ ಮಾಡಿದ ಬಗ್ಗೆ ಉಳಿಸತ್ತ ಬಗ್ಗೆ ಹೇಳ್ತಾರೆ ನಮ್ಮ ನೋಡತಾಳೆ ಗೊತ್ತಾಗುತ್ತೆ ಅಂದ್ರೆ ನಾವೇ ಕಲ್ತಲ್ಲ, ನಿಜವಾಗಿ ನಾವು ಕಲ್ತೋಗಿತ್ತ ನಾವು ಅದರ ಕಲ್ತಲ್ಲ ನಮಗೆ ಆಗ ಕಲ್ಸತರ್ಲ ಇದ್ದಲ್ಲ, ಹಂಗಾಗಿ ನಮ್ಮೂರ್ನ ಒಂದು ಹಿರಿಯರು ಬಿಟ್ಟ ತಡೆ ಇಬ್ಬರು ಮಾಡ್ತಾರೆ ಅಸಿ. ಈಗನ ಹುಡುಗರೇನಿ ಒಬ್ಬರು ಲಿಂಗಪ್ಪಣ್ಣಂದ್ ಅವರು ಡಿಸೈನ್ ದ ಮಾಸ್ಟರ್ ಡಿಸೈನ್ ದ ಮಾಡ್ತಾರೆ. ಮಿಕ್ಕ ಜಗದೀಶನ್ ಅವ ಸಾರನೆ ಕಲಿಸುವತ್ತ, ಮಿಕ್ಕ ಬೈಗಿಪುರ ಬಂದಿ ಮಾಡ್ತಾ, ಮಿಕ್ಕ ರಜೆ ಕೆಲಸ ಮಾಡ್ತಾ ಅವ ಚೆನ್ನ ನನ್ನ ಯಜಿದನು ಅಂತೆಲ್ಲ ಈಗ ಮಾಡುಲ್ಲ. ಮಿಕ್ಕಪುರ ಪ್ರಾಯದರು ಮಾತ್ರ
0: ಮಾಡ್ತಾರೆ ಪೀಳಿಗೆ ಉಳಿಸಿ ಅಂತ ಇಬ್ಬರು ಈಗ
1: ಉಳ್ಳರು ಇಬ್ಬರು. ಅದೇ ನಿಜವಾಗಿ ಹುಡುಗರ ಅದರ ಪುರ ಕಲ್ತೋಕು ಮಾಡೋಕು ಅಂತ ಹೇಳ್ತಾರೆ. ನಮ್ಮ ಪರಂಪರೆ ಉಳಿಸೋಕು ಒಂಥರ ಕುಂಬಾರ ಸಮುದಾಯದ ಮಡಕೆದ ಉಳಿಯೋಕು
0: ಉಳಿಯೋಕು
1: ವೃತ್ತಿ ಉಳಿಯೋಕು ಅಂತ.

0: ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಕವನ ಎಲ್ಲ ಬರೆದಿರಿ, ಕನ್ನಡ ಮತ್ತೆ ತುಳು ಮತ್ತೆ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆ ಅಂದ್ರೆ ಕುಂಬಾರ ಭಾಷೆಯಲ್ಲಿ, ಬ್ಯಾರಿ ಭಾಷೆ, ಹಿಂಗೇನೆ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕವನ ಬರೆದಿರಿ. ಈಗ ನಾವಿಂದು ಕನ್ನಡ ಭಾಷೆದ ಒಂದು ಕವನ ಹೇಳ್ತಂದ್ರೆ ಯಾವ್ದೊಂದು ಕವನ ನಿಮ್ಮೊಂದು ಇಷ್ಟವಾದ ಕವನ ಯಾವ್ದು ಹೇಳ್ತೀರಿ?
1: ಕನ್ನಡ ಭಾಷೆದ ಕವನ ನಾನು ಒಂದು ಓದುತ್ತೆ ಜಾಸ್ತಿ ಅಂತ ಫಸ್ಟ್ ಗೆ ಕನ್ನಡನೇ ಬರೀಕಿದ್ದೆ. ಬಿಕ್ಕ ತುಳು ಎಲ್ಲ ಬರೆ, ಅಮ್ಮನ ಬಗ್ಗೆ ಒಂದು ಕವನ ಬರೆ. ಹೇಗೆ ಮರೆ, ಅಲ್ಲಿ 9 ತಿಂಗಳು ಹೊತ್ತವಳನ್ನ, 10 ಊರನ್ನ ಸುತ್ತಿಸಿದವಳನ್ನ, ಸುತ್ತಿ ಹೊತ್ತು ತಿರುಗಿದವಳನ್ನ ನಾನು ಹೇಗೆ ಮರೆಯಲಿ. ಕೆನ್ನೆಗೆ ಮೊತ್ತು ಕೊಟ್ಟವಳನ್ನ, ಬಾಯಿಗೆ ತುತ್ತು ಇಟ್ಟವಳನ್ನ, ಅವಳ ಕನಸ ಸುಟ್ಟವಳನ್ನ ನಾನು ಹೇಗೆ ಮರೆಯಲಿ. ಹೊಟ್ಟೆ ಪಾಡಿಗೆ ಬೆಂದವಳನ್ನ, ನೋವುಗಳಲ್ಲಿ ನೊಂದವಳನ್ನ, ಕಷ್ಟದಲ್ಲಿಯೇ ಬಂದವಳನ್ನ ನಾನು ಹೇಗೆ ಮರೆಯಲಿ. ವಿದ್ಯೆ ಕಲಿಸಿದ ಗುರುವಾದವಳನ್ನ, ಬುದ್ಧಿ ತಿಳಿಸಿದ ದೇವರಾದವಳನ್ನ, ನನಗೆ ಜಗವ ತೋರಿಸಿದವಳನ್ನ ನಾನು ಹೇಗೆ ಮರೆಯಲಿ. ಇದು ಕನ್ನಡ ಒಂದು ಅಮ್ಮನ ಬಗ್ಗೆ ಬರೆಯಂತ.
0: ಈ ಕರಾವಳಿ ಭಾಗ ನಡೆ ಅಲ್ಲಿ ಒಂದು ಭಜನೆಯ ಒಂದು ವಿಶೇಷವಾದ ಮಹತ್ವ ಉಂಟು. ಭಜನೆ ಕ್ಷೇತ್ರದಲ್ಲಿ ಎಲ್ಲ ಹೆಚ್ಚಿನವರೆಲ್ಲ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತದೆ ನಾವು ನೋಡಿದೆ. ನೀವೆಲ್ಲ ಒಂದು ಬೇತೆ ಬೇತೆ ಕಡೆ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತೀರಿ ನಿಲ್ತದ ನಾನು ನೋಡಿದೆ. ಕೂತು ಭಜನೆ ಮಾಡ್ತದೆ, ಕುಣಿತ ಭಜನೆ, ಹಿಂಗೆ ಬೇತೆ ಬೇತೆ ಇದರಲ್ಲಿ ನೀವು ಭಜನೆ ಎಲ್ಲ ಮಾಡಿರಿ. ಈ ಭಜನೆಯಲ್ಲಿ ನಿಮಗೆ ಯಾವ ರೀತಿ ಖುಷಿ ಉಂಟು ನಿಲ್ತದೆ ಅಂತ ಹೇಳಲ್ಲ?
1: ಅದು ಹುಟ್ಟು ನಿಂತಾನೆ ಒಂದು ಸಾಧಾರಣ ಒಂದು ನಾವೊಂದು 15 ವರ್ಷದಿಂದ ಬಿಕ್ಕ, ಈಗ ನಂಗೆ ಒಂದು 30 ವರ್ಷ ಆಗ್ತದೆ. 15 ವರ್ಷ ನೀ ಭಜನೆ, ಆ ಭಜನೆಯಿಂದಾಗಿ ನಾನು ಈ ಮೇಲೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಜೈಶ್ರೀರಾಮ ಗೆಳೆಯರ ಬಳಗದ ಸಂಘಟನೆ ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಕ್ಕೆಲ್ಲ ಸಾಧ್ಯನಿದ್ದಲ್ಲ. ಅದರಿಂದಾಗಿ ನಾನು ಭಜನೆಯಿಂದ ಮುಖ್ಯವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತ ಹೇಳ್ತೆ ಅಂತೇಳಿ. ಭಜನೆ ನಾವು ಎಲ್ಲಿ ಹೊತ್ತಲ್ಲ ಭಜನೆ ಬಿಡ್ತಲ್ಲ, ಕುಣಿತ ಭಜನೆ ಮುಂದೆ ಬರೋ ಹೊತ್ತದ. ಈಗ ಭಜನೆ ಕುಣಿತ ಭಜನೆ ಹೊತ್ತ ಕಮ್ಮಿ ತಡೆ, ಹುಡುಗರ್ಲೆಲ್ಲ ಬಿಕ್ಕ ಎಲ್ಲ ಕೆಲಸ ಅದು. ಈಗ ಕುಳಿತಿ ಭಜನೆ ಇದ್ರೆ ನಾವು ಎಲ್ಲಿ ಯಾರು ಬರ ಕೇಳತ್ತಲ್ಲ ಬತ್ತಲ್ಲ ಅಂತ ಹೇಳ್ತಾರೆ. ಕುಳಿತಿ ಭಜನೆ ನಾವು ಹೋಗ್ತೇನೆ.
0: ನೀವೊಂದು ಇಷ್ಟೊಂದು ಸಾಧನೆ ಮಾಡಕೊಂಡೆ ಅಲ್ಲಿ ಮನೆದರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೀವು ಈ ಸಾಹಿತ್ಯ ಬರುತ್ತೆ ಅಥವಾ ನೀವು ಇಂಥದೆಲ್ಲ ಕೆಲಸ ಮಾಡಿರ್ತಿ, ನಿಮ್ಮ ಮನೆದರ್ ನಿಮ್ಮ ಯಾವ ರೀತಿ ನಿಮ್ಮ ಬೆನ್ನೆಲು ಬಾಗಿ ಉಳ್ಳೂರು ನಿಲ್ತದೆ ಅಂತ ಹೇಳಲ್ಲ?
1: ಅದೇ ಕವನ ಬರೆತ ಬಗ್ಗೆ ಅಂತಂದ್ರೆ ಅಪ್ಪಂಗೆ ಅಮ್ಮಂಗೆ ಬಗ್ಗೆ ಅದರ ಬಗ್ಗೆ ಎಲ್ಲ ಆಸೆ ಗೊತ್ತಿಲ್ಲ ಅಂತಂದ್ರೆ. ಅವರು ಎಜುಕೇಶನ್ ಆಗಲ್ಲ ಅಮ್ಮಗೆ, ಅಪ್ಪಂಗದಲ್ಲಿ ಸ್ವಲ್ಪ ಓದುತ್ತಾರೆ, ಅವರಿಗೆ ಗೊತ್ತುಂಟು. ಇಕ್ಕ ಅಣ್ಣ ಸಪೋರ್ಟ್ ಮಾಡ್ತಾರೆ ಜಾಸ್ತಿ, ಅವಂಗೆಲ್ಲ ಗೊತ್ತುಂಟು. ಸಾಧಾರಣ ಇಕ್ಕ ದೂರ ಕಾರ್ಯಕ್ರಮ ಹೊತ್ತಿ ಬರ್ತಾವ ಸುಮಾರು ದಿಕ್ಕಿ, ಈ ಕೊಡಗುಂಗೆ ಅಲ್ಲಿ ಪುರ ಹತ್ತಿ ಅವನ ಬತ್ತದ ಒಟ್ಟಿಗೆ ಹಂಗೆ ದೂರದ ಕಾರ್ಯಕ್ರಮ ಇತ್ತಡೆ ಬತ್ತ ಇಕ್ಕ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ ಅಂತಡೆ. ಕವನಗಳ ಶೇರ್ ಮಾಡ್ತ ದೂರ ದೂರ ಅವಂಡೆ ಜಾಸ್ತಿ ಕಾಂಟ್ಯಾಕ್ಟ್ ನನ್ನೆಲ್ಲ ಜಾಸ್ತಿ ದೂರ ದೂರ ಕಾಂಟ್ಯಾಕ್ಟ್ ಆದ ಶೇರ್ ಮಾಡ್ತ ಹಂಗೆ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಮನೆಯಲ್ಲಿ ತೊಂದರೆ.
0: ಎಸ್, ಈಗ ನೀವಿರ್ತ ಒಂದು ಪ್ರದೇಶ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದನದು ನೀವೀಗ ನಿಮ್ಮ ಸಾಹಿತ್ಯ ಬರವಣಿಗೆ ಇದರ ಮೂಲಕ ಅದರ ಜನಗಳಿಗೆ ಮುಟ್ಟಿಸೋಕೊಂದಡೆ ಯಾವ ರೀತಿ ಸಾಮಾಜಿಕ ಜಾಲತಾಣ ಯಾವ ರೀತಿ ನೀವು ಯೂಸ್ ಮಾಡಿಕೊಳ್ಳಿರಿ, ಅಲ್ಲದೆ ನೀವು ನಿಮ್ಮ ಈ ಸಾಹಿತ್ಯ ಕ್ಷೇತ್ರನ ಜನರಿಗೆ ಯಾವ ರೀತಿ ಮುಟ್ಟಿಸಲು ಅಂತ ಹೇಳಲ್ಲ?
1: ಮೊದಲು ಈಗ ಫಸ್ಟ್ ಪುರ ನಮಗೆ ನೆಟ್ವರ್ಕ್ ಇದ್ದಲ್ಲ, ಟವರ್ ಇದ್ದಲ್ಲ ನಮ್ಮೂರ್ನಿ. ನಾವೇನು ಅಲ್ಲಿ ಕುಂಬಾರಿಕ ಘಟ್ಟಕ್ಕೆ ಮಡಕೆ ಮಾಡ್ತಾ ಪ್ಲೇಸ್, ಅಲ್ಲಿಗೆ ಹೋಗ್ತದೆ ಮೊಬೈಲ್ ಒತ್ತಕ್ಕೆ ಅಂದ್ರೆ ಅಲ್ಲಿಂದ ಅಲ್ಲಿ ಹೋಗಿ ಕಳಿ ಅದರ ಶೇರ್ ಮಾಡ್ತಾ ಅಲ್ಲಿಂದ ಬಿಕ್ಕ. ಆಗ ಪುರ ನಾನು ಆಸಿದ್ದಲ್ಲ, ಈಗ ಸುಮಾರು ವರ್ಷದಿಂದ ಇಕ್ಕ ಒಂದು ವರ್ಷ 2 ವರ್ಷದಿಂದ ಬಿಕ್ಕ ಟವರ್ ಎಲ್ಲ ಆಯ್ತು ತೊಂದರೆ ಇಲ್ಲ. ಬಿಕ್ಕ ಈ ವಾಟ್ಸಪ್ನೇ ಜಾಸ್ತಿ ಕವನಗಳ ಶೇರ್ ಏನಂತ ವಾಟ್ಸಪ್ನೇ. ಫಸ್ಟ್ಗೆ ಒಂದು ನನ್ನ ಫ್ರೆಂಡ್ ಒಬ್ಬರು ತುಳು ಬರವು ತುಳು ಕಬಿತ್ತೆ ಹೇಳಿ ಗ್ರೂಪ್ಗೆ ನನ್ನ ಇದು ಮಾಡಿದ್ರು. ಹಂಗೆ ಒಂದೊಂದೇ ಗ್ರೂಪ್ ಆಗಿದೆ, ಸಾಧಾರಣ ಒಂದು 70 ಗ್ರೂಪ್ ಮುಟ್ಟುಂಟು ಈಗ. ಎಲ್ಲ ಗ್ರೂಪ್ಗಳಿಗೆ ಕೆಲವು ಶೇರ್ ಮಾಡ್ತಾ ಬಿಕ್ಕ ಸ್ಟೇಟಸ್ ಆಗ್ತಾ ಬಿಕ್ಕ. ಡೈಲಿ 8 ಗಂಟೆಗೆ ಒಂದು 7 ಬ್ರಾಡ್ಕಾಸ್ಟ್ ಉಂಟು, ಬ್ರಾಡ್ಕಾಸ್ಟಿಂಗ್ ಹಾಕುತ್ತೆ ಎಲ್ಲರಿಗೆ ಕವನ ಹೋಗ್ತು, ಸಾಧಾರಣ ಕಾಂಟ್ಯಾಕ್ಟ್ ಇದ್ದವರಿಗೆ ಬರೋ ಹೋಗ್ತು. ಹಂಗೆ ಇಷ್ಟ ಆಯರು ಸ್ಟೇಟಸ್ ಹಾಕ್ತಾರೆ, ಡೈಲಿ ಸ್ಟೇಟಸ್ ಹಾಕ್ತಾರೂ ಉಳ್ಳು ಒಂದು 10 ಜನ ಡೈಲಿ ಸ್ಟೇಟಸ್ ಹಾಕ್ತಾರೆ, ಅವರು ಶೇರ್ ಮಾಡ್ತಾರೆ.
0: ಎಸ್, ನೀವೀಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬೇತೆ ಬೇತೆ ಕೊಡಿ ಹೋಗಿರ್ತೀರಿ, ನೀವು ಹೋಗಿನ ರೀತಿ ನಿಮ್ಮ ಈ ಬರವಣಿಗೆ ಅಥವಾ ನಿಮ್ಮ ಸಾಹಿತ್ಯದ ಬಗ್ಗೆ ಯಾರಾಡಿ ಬಂದು ನಿಮ್ಮ ಕವಿಯಾಗಿ ಅಥವಾ ಈ ಬರವಣಿಗೆಯ ಮೂಲಕ ನಿಮ್ಮ ಯಾರಾಡಿ ಬಂದು ಗುರುತಿಸ್ತಾರ, ಏನಾಡಿ ಬಂದು ನಿಮ್ಮ ಕವನದ ಬಗ್ಗೆ ಏನಾಡಿ ಬಂದು ನಿಮಗೆ ಪ್ರೋತ್ಸಾಹ ಅಲ್ಲಿ ಬಂದು ನಿಮಗೆ ಏನಾಡಿ ಪ್ರೋತ್ಸಾಹ ಕೊಟ್ಟದುಂಟ?
1: ಖಂಡಿತವಾಗಿ, ಈಗ ದೂರದೂರು ಹೋಗಲೇ ಸಾಧಾರಣ ನಾವು ಹೋಗ್ತಾ ಎಲ್ಲರೂ ಕವಿಗಳು ಹಂಗೆ ಬರೆತಾರೆ ಹೋಗ್ತೆ. ಹಂಗೆ ನಮ್ಮ ಕಾರ್ಯಕ್ರಮಗಳಿಗೆ ಹಿಂಗೆ ಹೋಗ್ತೆಲ್ಲ ಕೆಲವ್ದಾರು ಹಿಂಗೆ ಹೇಳ್ತಾರೆ, ಅವ್ರು ಕವನ ಬರೀತಾರೆ ಅವರೇ ಅವರೇ ಕೆಲವು ಬಂದು ಮಾತಾಡ್ತಾರೆ. ಹಂಗೆ ಮೊನ್ನೆ ಕಾರ್ಯಕ್ರಮ ಜನಂಪಣ್ಣಿ ಮಕ್ಕಳು ಬಂದು ನೆಲ್ಲಿ ಹೇಳಿದಾರೆ, ಮಕ್ಕಳು ಬಂದು ಹೇಳಿ ನಾವು ನಿಮ್ಮ ಕವನ ಪುರ ಸ್ಟೇಟಸ್ ನೀವು ಓದು ನೀಡ್ತೋ ಹಂಗೆ ಖುಷಿ ಆಗುತ್ತೆ, ಲೈಕ್ ಬರೀತೀರಿ ಆ ಸತಿಯೆಲ್ಲ ನಾವು ಒಂಥರ ಖುಷಿ ಆಗುತ್ತೆ. ಬರೆಯ
0: ಅಭಿಮಾನಿಗಳು
1: ಬರೆಯ ಕೆಲ ಒಂದು ಹುಮ್ಮನಸ್ ನೆಕ್ಸ್ಟ್ ಕೂಡ ಲೈಕ್ ನ ಬರೆಯ ಒಂದು ಅಂದ್ರೆ ಓದುತ್ತಾರೆ ಉಳ್ಳರಿಂದ ಆಯ್ತು
0: ಓದುತ್ತಾರೆ ಉಳ್ಳರೊಂದೇ
1: ನಿಜವಾಗಿ ಓದುತ್ತಾರಿಲ್ಲ ನಾವು ಪಕ್ಕಡೆ ಇರ್ತೇವೆ ವಾಟ್ಸ್ಆಪ್ ನೀವು ಓದುತ್ತಾರೆ ಕೆಲವ್ದು
0: ಹೆಚ್ಚಿನವರೆಲ್ಲ ಓದುತ್ತಾರೆ, ಆದ್ರೆ ಅದಕ್ಕೆ ನಿಮ್ಮ ಕಮೆಂಟ್ ಮಾಡ್ತಾರೆ ಬಾರಿ ಕಮ್ಮಿ
1: ಕಮ್ಮಿ ಕಮ್ಮಿ ಅದೇ
0: ಮನಸ್ಸಲ್ಲಿ ಅವರಿಗೆ ಗೊತ್ತಿರುತ್ತೆ
1: ಓದುತ್ತಾರೆ.
0: ಈಗ ನಾವು ನಮ್ಮ ಭಾಷೆನ ಇಷ್ಟಪಟ್ಟಲೆ ಕೊನೆ ನಮ್ಮ ನೀವು ನಿಮ್ಮ ಊರಿನ ಒಂದು ಇಷ್ಟಪಡ್ತದೊಂದು ಇರ್ತದೆ. ಈಗ ನಿಮ್ಮ ಊರಿನ ಬಗ್ಗೆ ನೀವೇನು ಹೇಳ್ತೀರಿ?
1: ನಮ್ಮ ಊರಿನ ಬಗ್ಗೆ ಅಂತೇಳಿ ನಮ್ಮ ಊರಿನ ಎಲ್ಲ ಜನಗಳು ಇಷ್ಟಪಡ್ತಾರೆ.
0: ಸಾಮರಸ್ಯ ಮುಳಿಸ
1: ಸಾಮರಸ್ಯ ಅಂತೇಳಿ ಎಲ್ಲ ನಾವು ಕ್ರಿಕೆಟ್ ಟೀಮ್ ಹಾಗೆ ಅದೆಲ್ಲ ಎಲ್ಲರೂ ಉಳ್ಳ ಹಂಗೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ನಮ್ಮ ಊರಿನ ತೊಂದರೆ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ಉಳ್ಳ. ಬಂದಾರು ಕ್ರೀಡಾ ಪಟುಗಳ ಒಂದು ಕಾಶಿ, ಕ್ರೀಡಾ ಕಾಶಿ ಬಂದಾರ ಅಂತ ಕ್ರೀಡಾ ಕಾಶಿ ಎಲ್ಲ ವಾಲಿಬಾಲ್ ಅಥ್ಲೆಟಿಕ್ಸ್ ಕ್ರಿಕೆಟ್ ವಾಲಿಬಾಲ್ ನೀ ರಾಷ್ಟ್ರ ಮಟ್ಟ ನೀ ಸುಮಾರು ಸತಿ ಹೋಯ್ ಅಂತ ಬಂದಾರ ಅಂತ ಸಾಧಾರಣ ಗುರುತಿಲ್ಲದ ಯಾರಿಲ್ಲ. ವಾಲಿಬಾಲ್ ಅಂತಂದ್ರೆ ಬಂದಾರ ಬಂದಾರ ಅಂತ ವಾಲಿಬಾಲ್
0: ಬೆಳ್ತಂಗಡಿ ತಾಲೂಕು ಬಂದಾರ
1: ಬೆಳ್ತಂಗಡಿ ತಾಲೂಕು ಅಂದ್ರೆ ದೂರ ಹೊತ್ತಂತೆ ಕರ್ನಾಟಕ ಬಹುದು.
0: ನೀವೊಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ, ಅದರಲ್ಲದೆ ಇದು ನಿಮ್ಮ ಸ್ವಂತ ಭಾಷೆ ಕುಂಬಾರ ಭಾಷೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತದೆ, ಇದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಉಂಟು ಮತ್ತೆ ನೀವು ಇದರ ಬಗ್ಗೆ ಏನು ಹೇಳ್ತೀರಿ?
1: ಹೌದು ಖಂಡಿತವಾಗಿ ಖುಷಿಯಾಗುಂಟು. ಎಂತಂದ್ರೆ ನಾ ರೇಡಿಯೋ ಕಾರ್ಯಕ್ರಮ ಭಾಗವಹಿಸಿದೆ ಅಂತೇಳಿ ಇದು ಫಸ್ಟ್ ಸ್ಟುಡಿಯೋ ಹೋಗಿದ್ದೆ. ಒಮ್ಮೆ ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಕೊಂಡಿದ್ದೆ ಮಂಗಳೂರು ಆಕಾಶವಾಣಿಗೆ, ಅದು ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳಗಿಬಿಟ್ಟದ ಅದು ಅವರು ಅಲ್ಲಿ ಹಾಕುತ್ತಾರೆ ಅಂತೇಳಿ. ಸ್ಟುಡಿಯೋ ಹೋಗಿ ಮಾತಾಡ್ತದೆ ಅಂತೇಳಿ ಫಸ್ಟ್ ಟೈಮ್, ಅದು ನಮ್ಮ ನಮ್ಮ ಭಾಷೆಯಲ್ಲಿ ಮಾತು ಕುಂಬಾರ ಭಾಷೆಯಲ್ಲಿ ಮಾತಾಡ್ತದೆ ಅಂದ್ರೆ ಭಾರಿ ಖುಷಿಯಾಗುಂಟು. ಅದಕ್ಕೆ ನೀವು ಕಳಗಿ ನಾವು ಕರೆಯಕ್ಕೆ ನಿಮಗೆ ಧನ್ಯವಾದಗಳು.
0: ಸುತ್ತಮುಟ್ಟ ನಾವು ಈ ಸಂದರ್ಶನದಲ್ಲಿ ನಿಮ್ಮ ಸಾಹಿತ್ಯ ನಿಮ್ಮ ಯಾವ ರೀತಿ ಜನಗಳ ಪ್ರೋತ್ಸಾಹ ಉಂಟು ಇದೆಲ್ಲ ಮಾತಾಡ್ದು. ನೀವೀಗ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಈಗ ಲಾಸ್ಟ್ ಆಗಿ ನೀವೊಂದು ನಮ್ಮ ರೇಡಿಯೋ ನಿನಾದ ಕೇಳುಗರಿ ಒಂದು ಏನಾದ್ರು ಹೇಳ್ತಾ ಅಂದ್ರೆ,
1: ನಮ್ಮ ಭಾಷೆ ಫಸ್ಟ್ ಟೈಮ್ ನನ್ನ ಕರೆದಿದ್ದೀರಿ ರೇಡಿಯೋ ನಿನಾದ ನೀಡಿ ಕುಂಬಾರ ಭಾಷೆದ ಬಗ್ಗೆ ಒಂದು ಪರಿಚಯ ಹಾಕು, ಕುಂಬಾರ ಭಾಷೆ ಬೆಳೆಯೋಕು ನೀಡಿದಿ ಕುಂಬಾರ ಭಾಷೆಯಿಂದ ನನ್ನ ಕರೆದಿರಿ. ಅದಕ್ಕಾಗಿ ಕುಂಬಾರ ಯಾಸ್ ಈ ರೇಡಿಯೋನ ಕೆಬೆ ಕೊಡೋಕು ಹಾಗೆ ಕುಂಬಾರ ಭಾಷೆ ಬೆಳೆಯಕ್ಕೆ ಸಹಕಾರ ಮಾಡೋಕು ನೀಡಿ ನಿಮ್ಮ ಎಲ್ಲರೆಲ್ಲ ಕೇಳಿ.
0: ಸುತ್ತಮುಟ್ಟ ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿ ಬಂದಾರ ಗ್ರಾಮದ ಬಹುಮುಖ ಪ್ರತಿಭೆ ಚಂದ್ರಾಸು ಕುಂಬಾರ, ಇವರು ಹವ್ಯಾಸಿ ಕವನ ಕತೆ ಲೇಖನ ಪದ್ಯಗಳು ಮಾಡ್ತಾ ಒಟ್ಟಾರೆಯಾಗಿ ಇವರೊಂದು ಸಾಹಿತಿಯಾಗಿ ಬೆಳೆದು ಬಂದ ರೀತಿ, ಅವರಿಗೆ ಸಿಕ್ಕಿದಂತ ಗೌರವ, ಅವರಿಗೆ ಸಿಕ್ಕಿದಂತ ಪ್ರಶಸ್ತಿ, ಇದರೆಲ್ಲ ಬಗ್ಗೆ ಸುತ್ತಮುಟ್ಟ ನಾವು ಮಾತಾಡಿದ್ವು. ಅವರ ಬರವಣಿಗೆಗಳೆಲ್ಲ ಇನ್ನಷ್ಟು ಜಾಸ್ತಿ ಪ್ರಸಿದ್ಧಿ ಪಡೆಯಲಿ, ಅವರಿಗೆ ಇನ್ನ ಬರತಂತದ್ದು ಜಾಸ್ತಿ ಜಾಸ್ತಿ ಅವಕಾಶಗಳು ಸಿಕ್ಕಿದ್ದು ಇನ್ನೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ಸಿಕ್ಕಲಿನಲ್ಲಿ ನಾನು ಹಾರೈಸಿದ್ಮೇಲೆ ಈ ಸುತ್ತಮುಟ್ಟ ನಮ್ಮ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಂದ್ರಾಸ ಕುಂಬಾರ ಅವರ ಸಂದರ್ಶನ ಕೇಳಿರಿ. ಹಿಂಗೇನೆ ಇನ್ನೊಂದು ಬೇತೆ ಬೇತೆ ಕಾರ್ಯಕ್ರಮಗಳಲ್ಲಿ ನಾನು ಮತ್ತೆ ಭೇಟಿಯಾಗುತ್ತೆ. ಅಸದಮುಟ್ಟ ಕೇಳಿ, ಇದು SDM ಕಾಲೇಜ್ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

ಕಚ್ಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಹಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಕ್ರಿಶ್ಚಿಯನ್ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿಯಿಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ, ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ, ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯಾ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಸವಿಗಾನ. ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಂಡು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ರು ವೇರಿಮಲ್ ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂತ ದಸಾಯ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ ಕೇಳಿಲ್ಲ ನಿಖಿಲ್ಲ ಕೇಳಿ

0: மாத்திரைகளா நமஸ்கார. யான ஹள்ளிமனை ஹைதராளி பண்றது கொய்யூரு. யான்ல ரேடியோ நீனாதான் கேனந்திரல லைக் சகார மல்பில ரேடியோ நீனாதான் 90.4 FM உன்னை நீங்கள் மாத்திரல கேன்லே குஷிப்படையிலே.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಹೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಟೂರು

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ಣು ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ 90.4 FM. ಇದು ಜನಮನದ ನಾದ ತರಂಗ.

0: ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
0: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರು. ವಾ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್, ಮೊದಲನೇ ತಾಸು
3: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
4: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
5: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
6: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿ ಆಗತ್ತೆ. ನೆನಪಿರಲಿ, 1 ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು,
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

കേൾക്കുന്നുള്ളത് റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ

0: ಕಿಕ್ಕಲು ಕೇಳುಂದುಲ್ಲರು ರೇಡಿಯೋ ನಿನಾದ 90.4 FM.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ರೇಡಿಯೋ ನಿನಾದ 90.4 FM. ಇಂದು ತಂದೆ ತಾಯಿಯರು ಎಂದರೆ ದೇವರಿಗೆ ಸಮ ಎಂದು ಪುಸ್ತಕದಲ್ಲಿ ಮಾತ್ರವಿದೆಯೇ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ, ಮುಪ್ಪಿನ ಕಾಲದಲ್ಲಿ, ತಂದೆ ತಾಯಿಯರನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಆದರೂ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಮಕ್ಕಳು ತಂದೆ ತಾಯಿಯರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಆರಾಯಿಸುತ್ತಾ ಜೀವಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿಯುತ್ತಾರೆ, ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿ ಮಕ್ಕಳನ್ನು ಓದಿಸುತ್ತಾರೆ. ತಮ್ಮ ಮಕ್ಕಳು ಇತರರ ಕೈ ಕೆಳಗೆ ಕೆಲಸ ಮಾಡದೆ ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ಆಸೆ ಪೆಟ್ಟು ಅದರಂತೆ ಸಾಲವನ್ನು ಮಾಡಿಯಾದರೂ ಮಕ್ಕಳನ್ನು ಓದಿಸಿ ಉನ್ನತ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಆದರೆ ಹುದ್ದೆಯನ್ನು ತೆಗೆದುಕೊಂಡಂತಹ ಮಕ್ಕಳಿಗೆ ಅಹಂಕಾರ ಬಂದು ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ನೆನೆಯದೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಸಾಕುವುದೇ ದೊಡ್ಡ ಕಷ್ಟ ಅಂದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಮಕ್ಕಳನ್ನು ಸಾಕುವುದು ಕಷ್ಟವೆಂದು ಅಂದುಕೊಂಡಿದ್ದಾರೆ, ಮಕ್ಕಳ ಭವಿಷ್ಯವೇನಾಗುವುದು? ಆದರೆ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಎಂದಿಗೂ ಆ ರೀತಿ ಯೋಚನೆ ಮಾಡದೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಸದಾ ಬಯಸುತ್ತಾರೆ. ತೊಂದರೆ, ಕಷ್ಟ, ನೋವು ಬಂದರೂ ಅದು ತನಗೆ ಮಾತ್ರ ಬರಲಿ, ತನ್ನ ಮಕ್ಕಳಿಗೆ ಆ ಕಷ್ಟ ಎಂದಿಗೂ ಬರದೇ ಇರಲಿ ಎಂದು ಬಯಸುವ ಜೀವ ತಂದೆ ತಾಯಿಯರದ್ದು. ತಂದೆ ತಾಯಿ ದೇವರಲ್ಲಿ ಬೇಡಿಕೊಳ್ಳುವಾಗ ತಮ್ಮ ಬಗ್ಗೆ ಏನನ್ನೂ ಬೇಡಿಕೊಳ್ಳದೆ ತಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿ ತಮಗೆ ಮಾಡಿದ ತ್ಯಾಗವನ್ನು ಗಮನಿಸಬೇಕು. ಅವರ ಪ್ರೀತಿಯನ್ನು ಲೆಕ್ಕಿಸದೆ, ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಸಿದ್ಧತೆ ಮಾಡುತ್ತಾರೆ. ಆದರೂ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಸೇರಿದ ನಂತರವೂ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡಿ ಸಾಕಿದೆವು, ಆದರೂ ನಮ್ಮನ್ನು ದೂರ ಸರಿಸಿದರು ಎಂದು ಬೇಸರ ಮಾಡಿಕೊಳ್ಳದೆ ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮರಣ ಹೊಂದುತ್ತಾರೆ.
7: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
8: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
7: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
8: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
7: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
9: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
8: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆಯಾಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ? ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನೇನು ಒಡೆಯೋ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಎಲ್ಲ ಪಾಪ ಬಂಧುಗಳು ಸೇರಿಕೊಂಡು ಕುಳಿತುಕೊಂಡಿದ್ದಾವೆ. ಅವಕ್ಕೆ ಗಾಬರಿ ಆಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿನ, ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ. ಭಗವಂತ, ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಬೇಡಿಕೊಂಡಿದ್ದ ಎಂದು ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನೇಸರ ಏನು ಮಾಡೋದಕ್ಕೆ ಆಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು. ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು. ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು. ಇನ್ನೊಂದು ಬೀಜ 100 ಮೈಲಿ ದೂರ ಹೋಯಿತು. ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ, ಒಂದು ಬೀಜ ದುರ್ದೈವಿ ಗಾಳಿಗೆ ಸಿಕ್ಕಿ ಹಾಕೊಂಡು ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿಗಳು, ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದೂ ಕೂಡ ದುಡ್ತು. ತಳ್ಳಿ ಎಲ್ಲಿ ಹೋಯ್ತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ ಬೇಸಿಗೆಯಲ್ಲಿ ಒಡಿಬಾರದು ರೋಡ್ ಅಂತ. ಅಲ್ಲಿ ಹೋಗಿ ಸಿಕ್ಕಿ ಹಾಕೊಂಡಿತು. ಯಪ್ಪ, ಇನ್ನು ತುಳಿಯೋದಾರು ತಪ್ತಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರ್ಲಿಲ್ಲ. ತುಳ್ಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಮಳೆ ಬಂತು. ಆಗ ಏನಾಯ್ತು ಗೊತ್ತಾ? ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ. ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ, ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿ ಹೊರಗೆ ಬಂತು ನೋಡಿ. ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ, ಕಾಂಕ್ರೀಟ್ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣದಾಗಿ ಬಂದಿರ್ತವೆ. ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟಿನ ನಕ್ಕೊಂತ ಇರತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ. ಅದು ಇರೋದು 12 ತಾಸು ಮಾತ್ರ. ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನು ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ, ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ? ಅಯ್ಯೋ, ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ ಮಾಡಬಾರ್ದು. ನಾಳೆ ಬದುಕುತ್ತೇವಂತಲೇ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವಷ್ಟು ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೆ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನು ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳೋದು ಬೇಡ. ನಾಳೆ ಗೆಲುವು ಬರುತ್ತದೆ, ಇವತ್ತು ಸೋತಿರಬಹುದು, ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರು ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋದು ನೋಡಕ್ಕೆ ಆಗಲ್ಲ ಅದಕ್ಕೆ. ಆದ್ದರಿಂದ ನಮಗೆ ಹೂ ಹಾಗೂ ಆದ್ದರಿಂದ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಹೋಗ್ಲಿಕ್ಕೆ ಯಾರು ಬೇಜಾರಲ್ಲಿರ್ತಾರೋ, ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

ನಮಸ್ಕಾರ, ನನ್ನ ಹೆಸರು ಸ್ವಪ್ನ. ನಾನು ಎಸ್ಟಿಎಂ ಕಾಲೇಜಿನಲ್ಲಿ ಮೊದಲನೇ ವರ್ಷದ ಬಿಕಾಂ ವಿದ್ಯಾರ್ಥಿನಿಯಾಗಿದ್ದೇನೆ. ನಾನು ಈಗ ಮಾತನಾಡುತ್ತಿರುವ ಟಾಪಿಕ್ ಬಂದು ಶಿಕ್ಷಣ. ದೇವಸ್ಥಾನ ಮಾನವನ ಏಕಾಗ್ರತೆ ಏಳಿಗೆಗೆ ಒಂದು ಸಾಧನ ಮಾತ್ರ, ಅದರ ಮುಂದಿನ ಮೆಟ್ಟಿಲು ಶಿಕ್ಷಣ. ಶಿಕ್ಷಣವು ಜಗತ್ತನ್ನು ಬದಲಾಯಿಸುವ ಪ್ರಮುಖ ಅಸ್ತ್ರವಾಗಿದೆ. ಶಿಕ್ಷಣವು ವ್ಯಕ್ತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಅವನನ್ನು ಜ್ಞಾನವುಳ್ಳ ನಾಗರಿಕನನ್ನಾಗಿ ಮಾಡುತ್ತದೆ. ಶಿಕ್ಷಣವು ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ, ಸಾಮಾಜಿಕ ಅನಿಷ್ಟಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಇಡೀ ಸಮಾಜ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಶಿಕ್ಷಣವು ಪ್ರಕೃತಿಯ ರಹಸ್ಯವನ್ನು ಬಿಚ್ಚಿಡಲು ಸಹಾಯ ಮಾಡುತ್ತದೆ. ಇದು ನಮ್ಮ ಸಮಾಜದ ಕನಸನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಸುಧಾರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಶಿಕ್ಷಣವು ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಡಲು ಸಾಮರ್ಥ್ಯವನ್ನು ಹೊರತರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಪಡೆಯುವ ಹಕ್ಕಿದೆ. ನಮ್ಮೊಳಗಿರುವ ಜ್ಞಾನ, ಸಾಮರ್ಥ್ಯ, ಪ್ರತಿಭೆ, ಪ್ರಾವೀಣ್ಯತೆಯನ್ನು ಶಿಕ್ಷಣ ಪರಿಪೂರ್ಣಗೊಳಿಸುತ್ತದೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಶೇಷತೆ, ಆಸಕ್ತಿದಾಯಕ ವಿಚಾರಗಳು ಇದ್ದೇ ಇರುತ್ತದೆ. ಇದಕ್ಕೆ ಒಳಪು ನೀಡುವ ಕಾರ್ಯ ಶಿಕ್ಷಣದಿಂದ ನಡೆಯುತ್ತದೆ. ನಮ್ಮ ದೈನಂದಿನ ಆಹಾರ ಕ್ರಮಣಿಕೆಯಲ್ಲಿ ನಮ್ಮ ಮನಸ್ಸಿಗೆ ಒಪ್ಪುವ, ದೇಹ ಸ್ವೀಕರಿಸುವ ಆಹಾರವನ್ನಷ್ಟೇ ನಾವು ತೆಗೆದುಕೊಳ್ಳಲು ಬಯಸುತ್ತೇವೆ. ಇದರಿಂದ ಮನಸ್ಸಿಗೂ ಹಿತವಾಗಿರುತ್ತದೆ, ಆರೋಗ್ಯಕ್ಕೂ ಪುಷ್ಟಿದಾಯಕವಾಗಿ ಜೀವನ ಸಂತೃಪ್ತಿಯಿಂದ ಕೂಡಿರಲು ಸಹಾಯಕವಾಗಿರುತ್ತದೆ. ನೇರ ದಾರಿಯಲ್ಲಿ ಸಾಗುವಾಗ ಒಮ್ಮೊಮ್ಮೆ ಕವಲು ದಾರಿಗಳೆದುರಾಗುತ್ತದೆ. ಆಗ ಗುರಿ ಮುಟ್ಟುವ ಆದಿ ಯಾವುದು, ಯಾವ ದಾರಿ ಸರಿಯಾದದ್ದು ಎಂದು ಗೊಂದಲಕ್ಕೆ ಒಳಗಾಗುತ್ತೇವೆ. ಆಗ ನಮಗೆ ಮಾರ್ಗದರ್ಶಕರ ನೆನಪು ಕಾಡುತ್ತದೆ. ಎದುರಾದ ಮಂದಿಯಲ್ಲಿ ಸರಿಯಾದ ಮಾರ್ಗವನ್ನು ಕೇಳಿ ವಿವೇಚನೆಯಿಂದ ಮುಂದೆ ನಡೆದು ಸೇರಬೇಕಾದ ಸ್ಥಳವನ್ನು ತಲುಪುತ್ತೇವೆ. ಹುಟ್ಟುವ ಪ್ರತಿ ಮಗುವು ಜಗತ್ತನ್ನಾಳುವ ಶಕ್ತಿ ಹೊಂದಿರುತ್ತದೆ ಎಂದು ಹೇಳುತ್ತಾರೆ. ಆದರೆ ಅದು ಸಾಧ್ಯವಾಗಬೇಕಾದರೆ ಆ ಮಗುವಿನಲ್ಲಿ ಸಾಧಿಸುವ ಛಲ ಇರಬೇಕು ಮತ್ತು ಆ ಮಗುವಿಗೆ ಮಾರ್ಗದರ್ಶನ ನೀಡುವ, ಪ್ರೇರೇಪಿಸುವ ಗುರು ಇರಬೇಕು. ಇನ್ನು ಸ್ತ್ರೀ ಶಿಕ್ಷಣಕ್ಕೆ ಬಂದರೆ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕ ಸ್ತ್ರೀ ಸಮೂಹ ತನ್ನ ಶಕ್ತಿ ಏನು ಎಂಬುದನ್ನು ಸಮಾಜಕ್ಕೆ ತಿಳಿಸಿಕೊಡಬೇಕಾಗಿದೆ. ಹಿಂದೆ ಮಹಿಳೆಯರನ್ನು ಸಾಂಪ್ರದಾಯಿಕ ಆಚರಣೆಗಳ ರೂಪದಲ್ಲಿ ಬಂಧಿಸಲಾಗಿತ್ತು. ಹೆಚ್ಚಿನ ಜನರು ಅನಕ್ಷರಸ್ಥರಾಗಿದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿ ಓದಿ ದೇಶದ ಅಭಿವೃದ್ಧಿಗೆ ಅಪಾರವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯಾವಂತ ಮಹಿಳೆ ಮಾತ್ರ ತನ್ನ ಕುಟುಂಬ, ಭವಿಷ್ಯದ ಪೀಳಿಗೆ ಮತ್ತು ಸಮಾಜಕ್ಕೆ ಮಾರ್ಗದರ್ಶನ ನೀಡಬಲ್ಲವಳು. ಆರ್ಥಿಕ ದುರಸ್ಥಿತಿಯಲ್ಲಿರುವ ಬಡ ಮಕ್ಕಳ ಶಿಕ್ಷಣ ಮುಂದುವರಿಕೆಗೆ ಅನೇಕ ಸಂಘ ಸಂಸ್ಥೆಗಳು ಭಾರತದ ಮೂಲೆ ಮೂಲೆಗಳು ವಿದ್ಯಾರ್ಥಿ ವೇತನ ನೀಡುವ ಯೋಜನೆಯನ್ನು ರೂಪಿಸಿವೆ. ಇದರಿಂದ ಸದುಪಯೋಗ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಿದೆ. ಇನ್ನು ಆನ್ಲೈನ್ ಶಿಕ್ಷಣಕ್ಕೆ ಬಂದರೆ, ಆನ್ಲೈನ್ ಶಿಕ್ಷಣ ಎಂಬುದು ಕೆಲವು ವರ್ಷಗಳಿಂದ ಪರಿಚಿತವಿದ್ದರೂ ಹೆಚ್ಚಾಗಿ ಬೆಳಕಿಗೆ ಬಂದಿದ್ದು ಮಾತ್ರ ಇತ್ತೀಚೆಗೆ. ಅದಕ್ಕೂ ಮೊದಲು ವಿದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳ ಸೀಮಿತ ಸಮಯದ ಕೋರ್ಸ್ಗಳನ್ನು ಆನ್ಲೈನ್ನಲ್ಲಿ ನಡೆಸುತ್ತಿದ್ದವು. ಆದರೆ ಇತ್ತೀಚೆಗೆ ಭಾರತದ ಹಳ್ಳಿ ಹಳ್ಳಿಗೂ ಆನ್ಲೈನ್ ಶಿಕ್ಷಣ ಚಿರಪರಿಚಿತವಾಗಿದೆ. ಯಾವುದೇ ಒಂದು ವಿಷಯದಲ್ಲೂ ಒಳ್ಳೆಯದ್ದು ಕೆಟ್ಟದ್ದು ಇರುತ್ತದೆಯೋ ಅದೇ ರೀತಿ ಇದರಲ್ಲಿಯೂ ಈ ವ್ಯವಸ್ಥೆಯನ್ನು ಕಾಣಬಹುದು. ಕೊರೋನಾ ಮಹಾಮಾರಿಯಿಂದ ಅನಿವಾರ್ಯವಾಗಿ ಲಾಕ್ಡೌನ್ ಹಾಗೂ ಸಾಮಾಜಿಕ ಅಂತರಗಳನ್ನು ಕಾಯ್ದುಕೊಳ್ಳಬೇಕಾಗಿ ಬಂದಿತ್ತು. ಇದರಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಸಾಂಪ್ರದಾಯಿಕ ತರಗತಿಗಳು ಬಂದ್ ಆಗಿದೆ. ಆನ್ಲೈನ್ ಪಾಠ ಪ್ರವಚನದತ್ತ ಶಿಕ್ಷಕರು, ವಿದ್ಯಾರ್ಥಿಗಳು ತಿರುಗಬೇಕಾಗಿ ಬಂದಿವೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಛಲವಿದ್ದರೆ, ಕಣ್ಮುಂದೆ ಒಂದು ಗುರಿ ಇದ್ದರೆ, ಕಠಿಣ ಪರಿಶ್ರಮವು ಜೊತೆಗಿದ್ದರೆ ಆಕಾಶದಷ್ಟೇ ಎತ್ತರವಿರುವ ಗೌರಿ ಶಿಖರವನ್ನು ಹತ್ತಬಹುದು, ಚಂದ್ರಲೋಕಕ್ಕೂ ಹೋಗಿ ಬರಬಹುದು, ಕೊನೆಯೇ ಇಲ್ಲ ಎಂಬಂತ ಸಾಗರವನ್ನು ಈಜಬಹುದು. ಹಲವು ಮಂದಿ ಧೀರರು ಅಂತ ಸಾಹಸವನ್ನು ಆಗಿಂದಾಗಿ ಮಾಡಿ ತೋರಿಸುತ್ತಲೇ ಇದ್ದಾರೆ. ಆ ಮೂಲಕ ಅಸಾಧ್ಯ ಎಂಬ ಪದಕ್ಕೆ ಅರ್ಥವೇ ಇಲ್ಲ ಎಂದು ಮತ್ತೆ ಮತ್ತೆ ಸಾಬೀತುಪಡಿಸುತ್ತಿದ್ದಾರೆ. ಕೆಲವರು ಹೇಳುತ್ತಾರೆ, ಹಾಗೆ ಸಾಧನೆ ಮಾಡಿದವರೆಲ್ಲ ಲಕ್ಷಾಧಿಪತಿ ಮಕ್ಕಳು.
ಕೆಲವರು ಹೇಳುತ್ತಾರೆ, ಹಾಗೆ ಸಾಧನೆ ಮಾಡಿದವರೆಲ್ಲ ಲಕ್ಷಾಧಿಪತಿ ಮಕ್ಕಳು, ಅವರಿಗೇನು ಕಮ್ಮಿ, ಅಪ್ಪನ ದುಡ್ಡು ರಾಶಿ ಇದೆ, ಹಾಗಾಗಿ ಒಂದೊಂದೇ ಸಾಹಸ ಮಾಡ್ತಾ ಹೋಗ್ತಾರೆ ಎಂದು ಕೊಂಕು ನುಡಿಯುತ್ತಾರೆ. ಯಶಸ್ಸು ಎಂಬುದು ಯಾವತ್ತು ಶ್ರೀಮಂತಿಕೆಯನ್ನು, ಪ್ರಭಾವವನ್ನು, ಚಂದವನ್ನು, ಮನೆತನವನ್ನು ನೋಡಿಕೊಂಡು ಬರುವುದಿಲ್ಲ. ಒಂದು ಕನಸನ್ನು ಎದುರಿಗಿಟ್ಟುಕೊಂಡೇ ಅದನ್ನು ಫೇಸ್ ಮಾಡಲು ಪ್ರಯತ್ನಿಸುತ್ತಾನಲ್ಲ ಅವನನ್ನು ಯಶಸ್ಸೆಂಬುದು ಬಾಚಿ ತಪ್ಪಿಕೊಳ್ಳುತ್ತದೆ. ಈ ಮಾತಿಗೆ ಉದಾಹರಣೆಯಾಗಿ ನಮ್ಮ ಕಣ್ಮುಂದೆ ಇರುವವನ ಹೆಸರೇ ಗೋವಿಂದ ಜೈಸ್ವಾಲ್. ಆತ ಬೇರೆ ಯಾರೂ ಅಲ್ಲ, 2006 ಐಎಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ 48th ರ್ಯಾಂಕ್ ತೆಗೆದುಕೊಂಡ ಪ್ರಭಾವವಂತ. ಗೋವಿಂದ ಜೈಸ್ವಾಲ್ ಕಡುಬಡತನದ ಮಧ್ಯೆಯೇ ಬೆಳೆದವನು. ಅವನು ಕೆಳಗೇರಿಯ ಕತ್ತಲಿನಲ್ಲಿ ಬಂದವನು. ಸೈಕಲ್ ರಿಕ್ಷಾ ಓಡಿಸುವ ನಾರಾಯಣ ಜೈಸ್ವಾಲ್ ಎಂಬಾತನ ಮಗ. ಅವನ ಮನೆಯಲ್ಲಿ ವಿದ್ಯುತ್ ಸೌಲಭ್ಯವೂ ಇರಲಿಲ್ಲ. ಆ ಗೋವಿಂದ ಜೈಸ್ವಾಲ್ನನ್ನು ಬಿಟ್ಟರೆ ಮನೆಯಲ್ಲಿ ಬೇರೆ ಯಾರಿಗೂ ಅಕ್ಷರದ ಗಂಧವೂ ಇರಲಿಲ್ಲ. ಎಲ್ಲ ಸಂಕಟದ ಮಧ್ಯೆ ಆ ಗೋವಿಂದ ಜೈಸ್ವಾಲ್ ಐಎಎಸ್ ಪಾಸು ಮಾಡಿದ ಸಾಹಸವಿದೆಯಲ್ಲ, ಹೇಳಿದರೆ ಅದೇ ಒಂದು ಚಂದದ ಕತೆ. ನಾರಾಯಣ ಜೈಸ್ವಾಲ್ ಕಾಶಿಯ ಕೆಳಗೇರಿಯ ಬೀದಿಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಸೈಕಲ್ ರಿಕ್ಷಾ ತುಳಿಯುತ್ತಿದ್ದ. ಒಂದು ಸಂತೋಷವೆಂದರೆ ಅಷ್ಟು ಕಡುಬಡತನದ ಮಧ್ಯೆಯೂ ಆತ ಯಾವುದೇ ಒಂದು ದುರಭ್ಯಾಸವನ್ನು ಅಂಟಿಸಲಿಲ್ಲ. ಒಂದೊಂದು ಪೈಸೆಯನ್ನು ಕೂಡಿಸಿಟ್ಟ. ಆ ಹಣದಿಂದ ಒಂದಿಷ್ಟು ಜಮೀನನ್ನು ಖರೀದಿಸಿದ. ಅವನಿಗೆ 3 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗು ಇತ್ತು. ತನ್ನ ರಿಕ್ಷಾದಲ್ಲಿ ದಿನವೂ ಅದೆಷ್ಟೋ ಮಂದಿ ಆಫೀಸರ್ಗಳನ್ನು ಕೂರಿಸಿಕೊಂಡು ಪೆಟ್ರೋಲ್ ತುಳಿಯುತ್ತಿದ್ದ ನಾರಾಯಣ ಜೈಸ್ವಾಲ್ ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಹೀಗೆ ಆಫೀಸರ್ಗಳಾಗಿ ಮೆರೆಯಲಿ ಅಂದುಕೊಳ್ಳುತ್ತಿದ್ದ. ದಣಿದು ಸುಸ್ತಾಗಿ ಮನೆಗೆ ಬಂದ ಮೇಲೆ ಮಕ್ಕಳನ್ನು ಹತ್ತಿರ ಕರೆದು, ನೀವೆಲ್ಲ ಚೆನ್ನಾಗಿ ಓದಿ ಆಫೀಸರ್ಗಳಾಗಬೇಕು, ಓದದೆ ಹೋದರೆ ಉಪವಾಸವೇ ಗತಿಯಾಗುತ್ತದೆ ಎಂದು ಮೇಲಿಂದ ಮೇಲೆ ಬುದ್ಧಿ ಹೇಳುತ್ತಿದ್ದ. ಗೋವಿಂದ ಜೈಸ್ವಾಲ್ ತುಂಬ ಚೆನ್ನಾಗಿ ಓದುತ್ತಿದ್ದ. ಅವನು 7th ತರಗತಿಯಲ್ಲಿ ಪಾಸಾದ ತಿಂಗಳಲ್ಲಿ ಆತನ ತಾಯಿ ತೀರಿ ಹೋದಳು. ಇದು ನಾರಾಯಣ ಜೈಸ್ವಾಲ್ನ ಕುಟುಂಬಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಮೊದಲಿಂದಲೂ ಸಂಕಟದ ಮಧ್ಯೆ ಬೆಳೆದಿದ್ದ ನಾರಾಯಣ ಜೈಸ್ವಾಲ್ ಹೆಂಡತಿಯ ಅಗಲಿಕೆಯನ್ನು ತುಟಿಕಚ್ಚಿ ಸಹಿಸಿಕೊಂಡ. ಅದೊಂದು ದಿನ ಮಗನನ್ನು ಎದುರು ಕೂರಿಸಿಕೊಂಡು, ನಿನ್ನ ಅಕ್ಕಂದಿನ ಮದುವೆ ಜವಾಬ್ದಾರಿ ನನ್ನ ಮೇಲಿದೆ ಮಗನೇ, ಆ ಹೊಣೆನ ಹೇಗಾದರೂ ನಿಭಾಯಿಸ್ತೀನಿ, ನೀನು ಶ್ರದ್ಧೆಯಿಂದ ಹೋದು, ಸಂಕಟದ ಬದುಕು ನನಗೆ ಮಾತ್ರ ಇರಲಿ ಎಂದು ಕಣ್ತುಂಬಿಕೊಂಡ. ಈ ವೇಳೆಗಾಗಲೇ ಸೀಮೆಹೆಣ್ಣೆ ದೀಪದ ಬೆಳಕಿನಲ್ಲಿ ಓದಿದ್ದ ಗೋವಿಂದ ಜೈಸ್ವಾಲ್ PUC ಮುಗಿಸಿದ. ಪದವಿ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆಯಬೇಕು ಅಂದುಕೊಂಡರೆ ಓದಲು ಮನೆಯಲ್ಲಿ ಲೈಟೇ ಇರಲಿಲ್ಲ. ಮನೆಯ ಮುಂದಿದ್ದ ಬೀದಿ ದೀಪದ ಕೆಳಗೆ ಕೂತು ಗೋವಿಂದ ಜೈಸ್ವಾಲ್ ಓದಬೇಕಾಗಿ ಬಂದಿತ್ತು. ಪ್ರತಿಫಲವಾಗಿ 2nd ಕ್ಲಾಸಿನಲ್ಲಿ ಡಿಗ್ರಿ ಪಾಸು ಮಾಡಿದ. ಈ ಸಂದರ್ಭದಲ್ಲಿ ಪರಿಚಿತರೆಲ್ಲ ಓದಿದ್ದು ಸಾಕು, ಯಾವುದಾದ್ರೂ ಕೆಲಸ ಇಡಿ ಅಂದರು. ಬೇರೆ ಯಾವುದೂ ಸಿಗದೆ ಹೋದ್ರೂ ಅಟೆಂಡರ್ ಕೆಲಸಕ್ಕಾದರೂ ಪ್ರಯತ್ನಿಸು ಅಂದರು. ಅಪ್ಪನಿಗೆ ನೆರವಾಗಬೇಕು, ಮನೆಗೆ ಆಧಾರವಾಗಬೇಕು ಎಂದು ಆಸೆ ಇತ್ತಲ್ಲ, ಅದೇ ಕಾರಣದಿಂದ ಗೋವಿಂದ ಜೈಸ್ವಾಲ್ ಕ್ಲರ್ಕ್, ಅಟೆಂಡರ್, ಕ್ಯಾಶಿಯರ್, ಮ್ಯಾನೇಜರ್ ಹೀಗೆ 10 ಕೆಲಸಕ್ಕೆ ಅರ್ಜಿ ಹಾಕಿದ. ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದ. ಸಂದರ್ಶನಕ್ಕೆ ಹೋಗಿ ಬಂದ. ಆದರೆ ಎಲ್ಲ ಸಂದರ್ಶನದಲ್ಲೂ ನಿಮಗೆ ಕೆಲಸ ಕೊಡ್ತೀವಿ, ನೀವು ಎಷ್ಟು ಲಂಚ ಕೊಡ್ತೀರಾ ಅಂತ ಕೇಳುತ್ತಿದ್ದರು. ಲಂಚ ಕೊಡದೆ ಕೆಲಸಕ್ಕೆ ಸೇರಲು ಸಾಧ್ಯ ಇಲ್ಲವೇ ಎಂದು ಆತ ಯೋಚಿಸಿದ. ಎಲ್ಲಾ ಪ್ರಶ್ನೆಗಳನ್ನು ಹತ್ತಾರು ಮಂದಿಯಲ್ಲಿ ಕೇಳಿದ. ಲಂಚವನ್ನೇ ಪಡೆಯದೆ ಕೇವಲ ಪ್ರತಿಫಲವನ್ನು, ಮೆರಿಟನ್ನು ಆಧರಿಸಿ ಕೊಡುವ ನೌಕರಿ ಎಂದರೆ ಜಿಲ್ಲಾಧಿಕಾರಿ ಹುದ್ದೆ, ಅದಕ್ಕೆ ಐಎಎಸ್ ಮಾಡಬೇಕು ಎಂದು 16 ಮಂದಿ ಹೇಳಿದರು. ಅಪ್ಪನ ಬಳಿ ಎಲ್ಲವನ್ನೂ ವಿವರಿಸಿದ ಗೋವಿಂದ. ನಂತರ ನಾರಾಯಣ ಜೈಸ್ವಾಲ್ ತನ್ನ 8 ಜಮೀನನ್ನು ಮಾರಿ ಅದರಿಂದ ಬಂದ ದುಡ್ಡನ್ನು ಮಗನ ಕೈಗಿಟ್ಟು, ನೀನಿನ್ನು ಹೊರಡು, ಎಲ್ಲವನ್ನು ಮರೆತು ಹೋದು, ನನ್ನ ರೆಟ್ಟೆಯಲ್ಲಿನ್ನು ಶಕ್ತಿ ಇದೆ, ದುಡಿತೀನಿ, ತಿಂಗಳು ನಿಂಗೆ ದುಡ್ಡು ಕಳಿಸ್ತೀನಿ ಅಂದ. ಐಎಎಸ್ ಮಾಡಲು ದಿಲ್ಲಿಗೆ ಹೊರಟ ಗೋವಿಂದನನ್ನು ಕಂಡು ಗೇಲಿ ಮಾಡಿದವರಿಗೆ ಲೆಕ್ಕವಿಲ್ಲ. ಆದರೆ ಅದನ್ನು ಗಮನಿಸುವ ಸ್ಥಿತಿಯಲ್ಲಿ ಗೋವಿಂದ ಜೈಸ್ವಾಲ್ ಇರಲಿಲ್ಲ. ಆತ ಅಗಲಿರುಳೆನ್ನದೆ ಒಂದೇ ಸಮನೆ ಓದಿದ.
ದಿಲ್ಲಿಯಂತಹ ಊರಿನಲ್ಲಿ ಖರ್ಚಿಗೆ ಹಣ ಸಾಲುತ್ತಿಲ್ಲ ಅನ್ನಿಸಿದಾಗ ಟ್ಯೂಷನ್ ಶುರು ಮಾಡಿದ್ದ. ಆದರೂ ದುಡ್ಡು ಸಾಕಾಗದೆ ಹೋದಾಗ ಬೆಳಗಿನ ತಿಂಡಿಗೆ ಗುಡ್ ಬೈ ಹೇಳಿದ. ಏನೇ ಕಷ್ಟ ಬಂದರೂ ನಾನೇ ಒಂದು ಕೈ ನೋಡ್ಕೊಂತೇನೆ ಎಂದು ನಿರ್ಧರಿಸಿಬಿಟ್ಟ. ಬಾರದ ಇಂಗ್ಲಿಷ್ಗಿಂತ ಮಾತೃಭಾಷೆ ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೆದ. ಪರೀಕ್ಷೆ ಮುಗಿದ ಮೇಲೆ ಕಾಶಿಯ ಅದೇ ಕೆಳಗೇರಿಯ ಮನೆಗೆ ಬಂದು ಬಿಟ್ಟ. ಕಡೆಗೊಂದು ದಿನ ಬಂದೇ ಬಂತು. ಅದು ಗೋವಿಂದ ಜೈಸ್ವಾಲ್ನ ಬದುಕಿನ ಅಮೃತಗಳಿಗೆ. ಐಎಎಸ್ ಪರೀಕ್ಷೆಯಲ್ಲಿ ಆತ 48ನೇ ರ್ಯಾಂಕ್ ಬಂದಿದ್ದಾನೆ ಎಂಬ ಸುದ್ದಿ ಪ್ರಕಟವಾಯಿತು. ಗೋವಿಂದ ಜೈಸ್ವಾಲ್ ಕಡೆಗೂ ಒಂದೇ ಒಂದು ಪೈಸೆ ಲಂಚ ಕೊಡದೆ ಐಎಎಸ್ ಆಫೀಸರ್ ಆಗಿಯೇ ಬಿಟ್ಟ. ಹೌದು, ಇದು ಕಟ್ಟುಕತೆಯಲ್ಲ, ನಡೆದಂಥದ್ದು. 4 ತಿಂಗಳ ಹಿಂದಷ್ಟೇ ಗೋವಿಂದ ಜೈಸ್ವಾಲ್ನ ಪ್ರೊಬೇಷನರಿ ಅವಧಿ ಮುಗಿದಿದೆ. ಆತನೀಗ ಉತ್ತರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿ. ಆದರೆ ಗೆಲುವಿನ ಹಮ್ಮಿಯಲ್ಲಿ ಗೋವಿಂದ ಮೈಮರೆತಿಲ್ಲ. ತನ್ನ ಭವಿಷ್ಯ ರೂಪಿಸಲು ತಂದೆ ಪಟ್ಟ ಕಷ್ಟ ಎಂತಹದ್ದು ಅವನಿಗೆ ಗೊತ್ತಿದೆ. ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು, ಅಕ್ಕ ತಂಗಿರ ಬದುಕಿಗೆ ನೆರವಾಗಬೇಕು. ತನ್ನಂತೆಯೇ ಹಿನ್ನೆಲೆಯಿಂದ ಬಂದ ಬಡವರ ಮನೆಯ ಮಕ್ಕಳಿಗೆ ನೆರವಾಗಬೇಕು. ಲಂಚ ಕೊಡದೆ ನೌಕರಿ ಪಡೆಯುವಂತಹ ವಾತಾವರಣ ನಿರ್ಮಿಸಬೇಕು. ಹೀಗೆ 16 ಕನಸುಗಳನ್ನು ಕಟ್ಟಿದ್ದಾನೆ. ಬದುಕಿನಲ್ಲಿ

ಎಸ್ಡಿಎಂ ಕಾಲೇಜ್ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿಕಡವ. ಇದೊಂದು ಬೆಳ್ತಂಗಡಿ ತಾಲೂಕದ ಸ್ಥಳೀಯ ಸೊಗಡಿನ ಸಾಂಪ್ರದಾಯಿಕ ಆಡುಭಾಷೆ ಕುಂಬಾರ ಅರೆಭಾಷೆ. ಈ ಕುಂಬಾರ ಅರೆಭಾಷೆದ ವೈವಿಧ್ಯತೆನ ಎತ್ತಿ ತೋರಿಸಿದಂತ ಒಂದು ಕಾರ್ಯಕ್ರಮ ನಾವಿಂದಿರಲ್ಲ. ಈ ಕುಂಬಾರ ಅರೆಭಾಷೆ ನಿಲ್ತದ ಬೆಳ್ತಂಗಡಿ ತಾಲೂಕದ ಸುಮಾರು ಭಾಗಗಳಿ, ಅಂದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ, ಚಾರ್ಮಾಡಿ, ಬಂಗಾಡಿ, ಕಾರ್ತರ್ಕ, ಅದಲ್ಲದೆ ನಾವೂರು, ಹಿಂಗೇನೆ ಬೆಳ್ತಂಗಡಿ ತಾಲೂಕಲ್ಲದೆ ಕಡಬ ಮತ್ತೆ ನೆಲ್ಯಾಡಿ, ಚಾರ್ವಕ, ಉಪ್ಪಿನಂಗಡಿ, ಹಿಂಗೇನೆ ಶರವೂರು, ಬೇತ ಕಡಲಿ ಈ ಭಾಷೆನ ಮಾತಾಡ್ತಾರೆ. ಈ ಕುಂಬಾರ ಭಾಷೆದ ಗ್ರಾಮೀಣ ಸೊಗಡಿನ ನಾವಿಂದು ರೇಡಿಯೋ ನಿನಾದಲ್ಲಿ ಈ ಸಂದರ್ಶನ ಮೂಲಕ ತೋರಿಸ್ತೀವಿ.

0: ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಾರ ಗ್ರಾಮದ ಒಬ್ಬ ಕವಿ ಸಾಹಿತ್ಯ ಸಾಮ್ರಾಟಂದೇ ಬಿರುದು ಪಡೆದಿರುತ್ತಂತೆ ಚಂದ್ರಾಸ ಕುಮಾರ ಬಂದಾರ್ ಇವರು ನಮ್ಮ ಟಿಳ್ಳರು. ಇವರು ಹವ್ಯಾಸಿ ಸಾಹಿತಿ, ಕವಿ, ಕತೆ ಕವನ ಬರೆತಾರೆ, ಹಂಗೇನೆ ಲೇಖನ ಮತ್ತೆ ಭಕ್ತಿಗೀತೆ ಅಲ್ಲದೆ ಬೇತೆ ಬೇತೆ ಪದ್ಯಗಳೆಲ್ಲ ಮಾಡಿ ಸಮಾಜರಂದು ಗುರುತಿಸಿ ನೋಡಿದ್ರು. ಇವರು ಈ ಕಾರ್ಯಕ್ರಮ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡುಳ್ಳಿ.
1: ನಮಸ್ತೆ.
0: ನನ್ನ ಫಸ್ಟ್ ಕ್ವಶನ್ ನಿಮಗೆ, ನೀವು ಸುಮಾರು ವರ್ಷದ ಕತೆ ಕವನ ಲೇಖನ ಭಕ್ತಿಗೀತೆ ಹಿಂಗೇನೆ ಬೇತೆ ಬೇತೆ ರೀತಿಯ ಸಾಹಿತ್ಯ ಬರಕ ನೋಡಿ, ಈ ಸಾಹಿತ್ಯ ಕ್ಷೇತ್ರ ಬರಕ್ಕೆ ನಿಮಗೆ ಹೆಂಗೆ ಆಸಕ್ತಿ ಬಂದಿತ್ತು?
1: ಸಾಹಿತ್ಯ ಕ್ಷೇತ್ರದ ಆಸಕ್ತಿಯಿಂದಲ್ಲ, ಅದು ತನ್ನಿಂತಾನಾಗಿ ಹುಟ್ಟದೊಂದು ಪ್ರತಿಭೆ ನಡುಕಸಿ ಅಂತಂದ್ರೆ, ನಾನು ಶಾಲೆ ಹೊತ್ತಿ ಅದರ ಬಗ್ಗೆ ಆಲೋಚನೆ ಏನಿದ್ದಲ್ಲ. ಸುಮಾರು 2017 ಇಸವಿನಿ ಹಿಂಗೆ ಬರಕೊಂಡು ಪ್ರತಿ ಒಂದಿನ ಓದುತ್ತ ಅಭ್ಯಾಸ ಇತ್ತು. ಪುಸ್ತಕ ಓದುತ್ತ ಅಭ್ಯಾಸ, ಬಾಲಮಂಗಳ ಅಂತ ಪುಸ್ತಕಗಳ ಓದುತ್ತ ಅಭ್ಯಾಸ ಮಾತಿದೆ. ಅದೇ ಮಿಕ್ಕ ಪುಸ್ತಕಗಳು ಇವತ್ತ ಕವನಗಳು ಓದುತ್ತ, ಮಿಕ್ಕ ರೇಡಿಯೋ ಬತ್ತ ಕೇಂದ್ರಪುರ ಬಾರಿ ಅಭ್ಯಾಸ ಇತ್ತು. ಅದನ್ನಾಗಿ ಅದರ ಮೇಲೆ ನಾನು ಜಾಸ್ತಿಯಾಗಿ ಬಾಲಮಂಗಳ ಆಗಿರಕ್ಕೆ ತುಮತೂರು ಅಂತ ಪುಸ್ತಕಗಳ ಓದಿ ಈ ಕವನಗಳ ಓದಿ ಓದಿ ಅದೇನು ಬತ್ತ ಪ್ರಾಸಪದಗಳು ಅದು ಬಾರಿ ಇಷ್ಟ ಆಗ್ತಿತ್ತು. ಅದಕ್ಕೆ ಬೇಕ ನಂಗೆ ಅಲ್ಲೊಂದು ಬರೆಯಬೇಕು ಒಂದು ಆಸೆ. ಹಾಗೆ ಬರ್ಕೊಂಡಿದ್ದೇನೆ ಅದಿನ ಕೆಲವರು ಚಂದ್ರಹಾಸ ಬಳಂಜ, ಚಂದ್ರಹಾಸ ಚಾರ್ಮಾಡಿ ಅವರೆಲ್ಲ ಬರೆತಿದ್ದಾರೆ, ಅದರ ನಾನು ಓದಿದ್ದೆ. ಹಾಗೆ ನಂಗೆ ಒಂದು ಆಸೆ ಇತ್ತು ಚಂದ್ರಹಾಸ ಬಂದಾರ ಒಂದು ಬರಬೇಕು, ಅದು ನನ್ನೊಂದು ಕನಸು. ಹಾಗೆ ಫಸ್ಟ್ ಒಮ್ಮೆ ಪೇಪರ್ ಬಂದಾಗ ಬಾರಿ ಖುಷಿ ಆಯ್ತು, ಅವರ ಲೈನ್ ನನ್ನೆಲ್ಲ ಉಂಟು ಒಂದು.

0: ನೀವು ಈ ಓದುತ್ತೋ ಬರುತ್ತಲ್ಲಿ ಇಬ್ಬರು ಭಾರಿ ಆಸಕ್ತಿ ಉಂಟು ಅಂತ ಹೇಳ್ತೀರಿ. ಆದರೆ ನೀವು ಶಿಕ್ಷಣದಲ್ಲಿ ಸ್ವಲ್ಪ 6ನೇ ಕ್ಲಾಸ್ ಮಟ್ಟ ಓದು ಅಂತ ಹೇಳ್ತೀರಿ. ನಿಮ್ಮ ಈ ಕವನ ಬರೆಯಕ್ಕೆ ಮತ್ತೆ ಈ ಸಾಹಿತ್ಯ ಬರೆಯಕ್ಕೆಲ್ಲ ಹಿಂಗೆ ಆಸಕ್ತಿ ಬಂದಿತ್ತು? ಈ ಶಿಕ್ಷಣ ವಯಸ್ಸು ಕಮ್ಮಿ ಇದ್ದಲ್ಲ, ನಿಮ್ಮ ಇದರಲ್ಲಿ ಹಿಂಗೆ ಆಸಕ್ತಿ ಬಂದಿತ್ತು?
1: ಸ್ಫೂರ್ತಿ ಕಲಿತ ವಿದ್ಯೆ ಅಲ್ಲ, ಇದಕ್ಕೆಲ್ಲ ವ್ಯತ್ಯಾಸ ಉಂಟು. ಶಾಲಿನಿ ಕಲಿತ ವಿದ್ಯೆ ಬೇತೇನೆ, ಇದು ಬೇತೇನೆ. ಇದು ಶಾಲಿನಿ ನಾವು ಕಲ್ತಕ್ಕಂಥ ಶಾಲಿನಿ ಪರಿಸರದ ಬಗ್ಗೆ, ಅಲ್ಲಿಂತ ಪುಸ್ತಕದ ಬಗ್ಗೆ ಹೇಳಿಕೊಡ್ತಾರೆ, ಅದು ಮಾತ್ರ. ಅದೇ ಇದೇ ನಮ್ಮ ಇದು ಜೀವನ ಆಗಿರಕ್ಕೆ ಬೇಕ, ನಮ್ಮೊಳಗೆ ಇರ್ತಂತ ಭಾವನೆಗಳು ಅದರ ಮೇಲೆ ಇದಾಗಿದೆ. ಒಂಥರ ಮನಸ್ಸನ್ನು ಹುಟ್ಟುತ್ತಗೆ ಕವನ ನಿಲ್ತ ಹುಟ್ಟುತ್ತಗೆ. ಕೆಲವೊಂದು ನಾವು ಯಾರಾಡಿ ಒಂದೊಂದು ಟಾಪಿಕ್ ಕೊಟ್ಟಂತೆ ಅದು ಕಟ್ಟುತ್ತಗೆ ಅವಕಾಶ.
0: ನಿಮ್ಮ ಫಸ್ಟ್ ದ ಕವನ ನಿಮ್ಗೆ ನೆನಪುಂಟ?
1: ಫಸ್ಟ್ ದ ಕವನ 4 ಸಾಲದಾಗ ನೆನಪುಂಟು. ಅದು ಎದೊಂದು ಈಗ ನೆನಪಿಲ್ಲ. 4 ಸಾಲದ ಕವನ ಇಲ್ಲ, ಅದು ನಿಮಗೆ ಮರೆಯಿತು. 2017 ಬರೀ 4 ಸಾಲದ ಅದು ಚುಟುಕು.

0: ನಾಲ್ಕು ಸಾಲದ ಚುಟುಕು ಬರೆ.
1: ಅದು ನೀವು ಯಾವ ವಿಷಯದ ಬಗ್ಗೆ ಬರೆದಿದೆ ಫಸ್ಟ್ ಕವನ?
0: ಅದು ಒಂದು ಹೆಣ್ಣನ ಬಗ್ಗೆ, ಹೆಣ್ಣಿನ ಒಂದು ಪ್ರೀತಿದ ಬಗ್ಗೆ ಬರೆ ಅಂತ ಕವನ.
1: ಎಸ್, ನೀವು ಬೇತೆ ಬೇತೆ ರೀತಿಲಿ ಕವನ, ಕತೆ, ಲೇಖನ, ಭಕ್ತಿ ಗೀತೆ ಅದಲ್ಲದೆ ಪದ್ಯ ಮತ್ತೆ ಚುಟುಕು ಆಲ್ಬಮ್ ಪದ್ಯ ಇದೆಲ್ಲ ಬರೆದಿರಿ, ಇದಕ್ಕೆ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ. ನಿಮ್ಮ ಇದರಲ್ಲಿ ಒಂದು ಬಾರಿ ಇಷ್ಟದ ಪ್ರಕಾರ ನಡೆ ಇದು ನಿಮಗೆ ಇಷ್ಟ
0: ಸಾಹಿತ್ಯ ಇಷ್ಟ ಅಂದ್ರೆ ಚುಟುಕು,
1: ಚುಟುಕು
0: ಬರುತ್ತೆ ಜಾಸ್ತಿ.
1: ಚುಟುಕು ಬರ್ತದೆ
0: ಕನ್ನಡನೇ ಅಂದ್ರೆ ಚುಟುಕು, ತುಳುನಿ ಬರುತ್ತೆ ಪನಿ ಕಬಿತೆ, ಅದಕ್ಕೆ ನಾನು ಜಾಸ್ತಿ ಕೆಲವು ಪನಿ ಕಬಿತೆ ದನಿ ನಿಲ್ತದೆ ನಾಕೆ ಸಾಲ ಅದು ಲಾಯ್ಕು.
1: ಈಗ ಈಗ ಏನಂದ್ರೆ ಜಾಸ್ತಿ ಉದ್ದೋದ ಎಲ್ಲ ನೋಡ್ತಾರ ಬರೋಕೆ ಅದ್ರ ಕೇಂತಿರು ಬರತ್ತೆ ನೋಡ್ತಾರ ಬರ ಕಮ್ಮಿ ಇರ್ತದೆ. ಈಗ ಸಣ್ಣ ಸಣ್ಣ ಇದು ವಿಷಯ ಇದ್ದತಿ ಅದ್ರ ನೋಡ್ತಂತ ಇದು ಜಾಸ್ತಿ ಇರ್ತದೆ. ಎಸ್, ನೀವು ಬೇತೆ ಬೇತೆ ಕಡೆ ಹೋಗಿ ಕಮೆಂಟ್ರಿ ಮಾಡ್ತೀರಿ ಅಂತ ನಾನು ಕೇಳಿದೆ. ಕಮೆಂಟ್ರಿ ಮಾಡ್ತದ್ದು ಅದು ಎಲ್ಲರಿ ಬತ್ತ ಕಲೆ ಅಲ್ಲ, ಅದು ಒಂದು ವಿಶೇಷ ಕಲೆ ಅಲ್ಲ, ನಿಮಗೆ ವಿಶೇಷ ನೈಪುಣ್ಯತೆ ನಿಮ್ಮಲ್ಲಿ ಉಂಟು. ಈ ಕಮೆಂಟ್ರಿ ಮಾಡ್ತಾ ಕಲೆ ನಿಮಗೆ ಹೆಂಗೆ ಬಂದಿತ್ತು ಮತ್ತೆ ಅದು ನಿಮಗೆ ಅದರಲ್ಲಿ ಎಂತಕ್ಕೆ ನಿಮಗೆ ಆಸಕ್ತಿ ಬಂದಿತ್ತು?
0: ಅದು ಕಮೆಂಟ್ರಿ ಅಂತ ನಾವು ಅದರ ಅಭ್ಯಾಸನೇ ಇದ್ದಲ್ಲ, ನಾವು ಹಗ್ಗ ಜಗಟ್ಟ ಮ್ಯಾಚಿಂಗ್ ಎಲ್ಲ ಹೋದ್ತು ಮುಂದೆ ಫಸ್ಟ್ಗೆ ಒಂದು ಕೆಜಿ ಹಗ್ಗ ಜಗಟ್ಟ, ಅಲ್ಲಿ ಸುರೇಶ್ ಪಡಿಬಣ್ಣ ಅಂತ ನಿಲ್ಲಿಡಿದರು, ಅವರು ಹಗ್ಗ ಜಗಟ್ಟದ ಕಮೆಂಟ್ರಿ ಬಹಳ ಲೈಕ್ ಮಾಡ್ತಾರೆ. ಹಂಗೆ ಅವರ ಲೆಕ್ಕ ಬಂದಿದೆ ಅಲ್ಲಿ ಕಿಬಿಡ್ತ ಬಂದು ಮನೆ ಕೂಡ ಹಂಗೆ ಹೇಳ್ತ ಹೇಳಿ ಹೇಳಿದೆ. ಒಂದೊಮ್ಮೆ ನಮ್ಮ ಊರಿನ ಕಾರ್ಯಕ್ರಮ ಹತ್ತಿ ನಮ್ಮ ಊರದ ಕಾರ್ಯಕ್ರಮದಾಗ ಸ್ಪೋರ್ಟ್ಸ್ ಇತ್ತು, ಅದರ ನಾನೇ ಒಂಥರ ಮೈ ಕೈ ಹಿಡ್ಕೊಂಡು ಹೊತ್ತಾದ ಬೈಕಿ ಉಂಟು ಅಂದ್ರೆ ಒಣಸಲ ಮಾಡಲ್ಲ, ಅದರ ಹೊತ್ತಾದ ಬೈಕಿ ಉಂಟು ಕಮೆಂಟ್ರಿ ಮಾಡಿ ಭಾರಿ ಖುಷಿ. ಅದನ್ನ ಒಂದೊಂದೇ ಸ್ಟೆಪ್ ಆಗಿ ಮಿಕ್ಕೊಂದು ನಮ್ಮ ಬೇತೆ ಕಾರ್ಯಕ್ರಮ ಒಬ್ಬೊಬ್ಬರು ಹೇಳಿ ಹೇಳಿ ಹೇಳಿ ಮಿಕ್ಕ ಕ್ರಿಕೆಟ್ ದ ಜಾಸ್ತಿ ಅದು ನನಗೆ ಕ್ರಿಕೆಟ್ ಕಮೆಂಟ್ರಿ ಭಾರಿ ಇಷ್ಟ. ಅದು ಅಲ್ಲಿಂದ ಅಲ್ಲಿ ಆಗಂದಾಗ ಹೇಳಕ್ ಅವತ್ತು ಲೈಕ್ ಔಟ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ
1: ಕಬಡ್ಡಿ ಮೂರಿದಲ್ಲಿ ಕಮೆಂಟ್ರಿ ಎರಡ್ ಸಾವಿರದ 2021 ಎರಡ್ ಸಾವಿರದ 2025 ಮುಟ್ಟ ನಿಮಗೆ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿತ್ತು. ಸಾಹಿತ್ಯ ಕಿರಣ, ಕಲಾರತ್ನ, ಕಾವ್ಯಚೇತನ ಮತ್ತೆ ಸಾಹಿತ್ಯ ರತ್ನ, ಸಾಹಿತ್ಯ ಸಾಮ್ರಾಟ್ ನೀಡಿದೆ. ಈ ಪ್ರಶಸ್ತಿ ನಿಲ್ತದೆ ನಿಮ್ಮೊಂದು ಗೌರವನ ಜಾಸ್ತಿ ಮಾಡುತ್ತೆ. ಇದ್ರಲ್ಲಿ ನಿಮಗೆ ಒಂದು ಭಾರಿ ಇಷ್ಟ ಮನಸ್ಸಿ ನಿಮಗೆ ಒಂದು ಇಷ್ಟ ಅದೊಂದು ಪ್ರಶಸ್ತಿ ಅಂದ್ರೆ ಅದೇ ಅದೊಂದು
0: ಪ್ರಶಸ್ತಿ ನಿಲ್ತದೆ. ಅದರ ಹಿಂದೆ ನಾನು ಹೋಯಲ್ಲ ಒಂದು ಅದರಿಂದಾಗಿ
1: ತಾನಾಗಿ ಬಂದ
0: ಅದಕ್ಕೆ ಪ್ರಶಸ್ತಿಗಳಿಗೆ ನಾನು ಮಹತ್ವ ಕೊಡ್ತಾವೆ ಜಾಸ್ತಿ. ಅದು ನಾನು ಎಲ್ಲಿ ಬಾವುತ್ತೋ ಅದರ ಬಂದಾಗ ತೇಸಂತ ಜಾಸ್ತಿ, ಅದರ ಹಿಂದೆ ಹೋಗ್ತಲ್ಲೆಲ್ಲ ಬಿಕ್ಕ ಅದರ ಜಾಸ್ತಿ ತಲೆನಿ ಹೊತ್ತಿನ ತಿರುಗಕ್ಕಿಲ್ಲ. ಅದು ನಮಗೆ ದೊಡ್ಡ ಒಂದು ಇದಾವತ್ತು ಎಂತಂದ್ರೆ ಆ ಪ್ರಶಸ್ತಿ ಸಿಕ್ಕಿತ್ತು ನಂಗೇನು. ಅದರ ಹಿಂದೆ ಹೋಗಕ್ಕಾಗಿ ಅದು ಎಲ್ಲಿ ಸಿಕ್ಕಿತ್ತು ಅದ್ರ ತಂದಿ ಬಚ್ಚೋಕು ಆಸೆ, ಅದರ ಹಿಂದೆ ಹಾಕಕ್ಕಿಲ್ಲ ನಾವು.
1: ನಿಮ್ಮ ಊರ್ಲಿ ಒಂದು ದೊಡ್ಡ ಮಟ್ಟದ ಕುಂಬಾರರ ಒಟ್ಟು ಸೇರಿಸಿದೊಂದು ಕುಂಭ ಸಮಾಗಮ ಅನ್ನೊಂದು ಕಾರ್ಯಕ್ರಮ ಮಾಡಿದರು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶೇಷವಾಗಿದ್ದು ಸಾಹಿತ್ಯ ಸಾಮ್ರಾಟ ನಿಲ್ಲದ ಬಿರುದು ಕೊಟ್ಟರು, ಅಂದ್ರೆ ನಿಮ್ಮ ಹುಟ್ಟೂರಿ ನಿಮಗೆ ಸಿದ್ಧ ಗೌರವದು. ಈ ಹುಟ್ಟೂರು ಸಿದ್ಧ ನಿಮಗೆ ಗೌರವದ ಬಗ್ಗೆ ನಿಮಗೆ ಒಂದು ಖುಷಿ ಉಂಟು ಹೇಳ್ತದ ಒಂದು ಹೇಳ್ತೀರಿ?
0: ಹುಟ್ಟೂರ್ನಿ ಫಸ್ಟ್ ನಂಗೆ ಈ ಸುತ್ತಮುಟ್ಟ ಸನ್ಮಾನಗಳು ಕೆಲವು ಆಗಣಿತ್ತು ಅಂತ ಎಲ್ಲಿಲ್ಲ ಒಂದು ಬೇತೆ ಬೇತೆ ಊರ್ನಿ ಆಗ್ತದೆ. ನಮ್ಮ ಊರ್ನಿ ಆಗಿದ್ರೆ ಫಸ್ಟ್ ಪಂಚಾಯತ್ನಿ ಸನ್ಮಾನ ಮಾಡ್ರಿ, ಅದು ಬೆಂಗಳೂರಿಗೆ ಹೋಗಿ ಬಂದಿದೆ. ಅದು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ. ಬೆಂಗಳೂರಿಂದ ಬಂದ ಎತ್ತಿ ಪಂಚಾಯತ್ನಿ ಮಾಡಿದೆ, ಅದು ಹುಟ್ಟೂರ ಸನ್ಮಾನ ಫಸ್ಟ್. ಇದು ನಮ್ಮ ಸಾಹಿತ್ಯ ಸಮ್ರಾಟ್ ನಮ್ಮ ಜಯಶ್ರೀರಾಮ್ ಗೆಳಬ್ರ, ಅದು ಕುಟುಂಬದ ನಮ್ಮ ಕುಟುಂಬದ ಒಂದು ಲೆಕ್ಕ, ಕುಟುಂಬ ಲೆಕ್ಕ ಜಯಶ್ರೀರಾಮ್ ಗೆಳಬ್ರ ಒಂದು ಕುಟುಂಬ ಲೆಕ್ಕ.
1: ಇಡೀ
0: ಕುಂಬಾರ ಅದನ್ನ ನಮ್ಮ ಅದು ಪ್ರಕಾಶ್ ಜಿ, ಪ್ರಕಾಶ್ ಜಿ ಅವರು ಇಂತಗೆ ಒಂದು ಹಾಕೊಂಡ್ರೆ ಅವರು ಹಿಂಗೆ ಹಾಕೋದು, ಅದು ಅಂದಿರ ಮುಟ್ಟಲ್ಲ ಸನ್ಮಾನ ಆತಿ ಮುಟ್ಟಲ್ಲ ಯಾರೆಲ್ಲ ಗೊತ್ತಿರೋದಲ್ಲ ಅಂತ ಒಂದು ಪ್ರಶಸ್ತಿ ಉಂಟು ಇವರಿಗೆ ಕೊಡಕ್ಕುಂಟು ಇಂತಲ್ಲ ಅದು ಯಾರೆಲ್ಲ ಗೊತ್ತಿಲ್ಲ, ಅದು ಅವರೊಂದು ಸೀಕ್ರೆಟ್. ಅವರು ಎಲ್ಲರಿಗೆ ಅದರ ಹಿಂಗೆ ಹಾಕೊಂಡು ಹೇಳಿದ್ವಿ, ಅಚ್ಚುಕಟ್ಟಾಗಿ ಮಾಡಿದ್ವಿ, ಅಂದಿನ ಕಾರ್ಯಕ್ರಮ ಹತ್ತಿ ಸಾಹಿತ್ಯ ಸಾಮ್ರಾಟದಲ್ಲಿ ಒಂದು ಪ್ರಶಸ್ತಿ ಅದು ಭಾರಿ ಖುಷಿ, ಅದು ಯಾಕೆಲ್ಲ ಮರೆ ಹಾಕಿಲ್ಲ.

0: ಹೆಸರೆಲ್ಲ ಸಾಧನೆ ಮಾಡಿರ್ಲಿರಿ, ನಿಮಗೆ ಒಳ್ಳೆ ಹೆಸರು ಬಂದನುಂಟು. ಈಗ ಒಬ್ಬ ಒಂದು ಹೆಸರು ಬಂದನುಂಟು ಅಂದ ಅತಿ ಒಂದು ಊರ್ಲಿ ಕಾಲ ಹೇಳ್ತಾರ ಸಂಖ್ಯೆ ಜಾಸ್ತಿ. ಆದರೆ ನಿಮ್ಮ ಊರ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ಕುಂಟು, ಜನಗಳು ನಿಮ್ಮ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರ್ತದ ಅಂತ ಹೇಳ್ತೀರಿ?
1: ನಿಜವಾಗಿ ನಾನು ಈಗ ಬೇತೆ ಬೇತೆ ಊರಿಗೆ ಕಾರ್ಯಕ್ರಮ ಹೋಗಕಲೆ ನಮ್ಮ ಒಟ್ಟಿಗೆ ಹೋತ ನಾವು ಈ ತುಳುವರೆ ಕಲ್ಲಿ ಉಂಟು ಸಾಹಿತ್ಯ ಚಿಗುರಲ್ಲಿ ಸಾಹಿತ್ಯ ಬಳಗ ಹಂಗೆ ಪುರ ಬೇತೆ ಬೇತೆ ಇದುಂಟು ತಂಡಗಳು. ಅದನ್ನ ಹೋಗ್ತಿ ಕೆಲವು ಹೇಳ್ತೇವೆ ಈರ್ನಾಥ್ ಬಾಗಿ ಇರ್ಲ ಮಂತಿಜೇರಿ ಮಾರೆ ನಿಗ ಇರೋಂಜಿ ಬಾರಿ ಪುಣ್ಯ ಅಂತೀರಿ, ಈರ್ನ ಊರುಡು ಈರ್ನ ಬ್ಯಾನರ್ ಪಾಡ್ಬೇರಿ, ಒಕ್ಕ ಜನ ಜವನೀರ್ನ ಸಪೋರ್ಟ್ ಉಂಡು ಹಂಗೆ ಪುರ ಹೇಳ್ತಾರೆ. ಅದೊಂಥರ ಖುಷಿ ಅಂತೇಳಿ ನಾ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಬಂದಿದ್ದು ಎರಡು ದಿನ ಆದಿ ನೋಡುತ್ತಿ ನಮ್ಮ ಕೊಪ್ಪದಡ್ಕಂದ ಏರಿಯಾ ನೋಡುತ್ತಿ ಅಲ್ಲಿ ದೊಡ್ಡ ಬ್ಯಾನರ್ ಹಾಕಿ ವಚ್ಚಿದ್ದಾರೆ, ಅದನ್ನ ನೋಡುತ್ತಿ ಭಾರಿ ಖುಷಿ. ನಮ್ಮ ಊರಿನ ಹುಡುಗರು ನಮ್ಮ ಊರ್ದ ಕುಂಬಾರ ಆಗಿರ್ಕ ಪರ ಜಾತಿ, ನಮ್ಮ ಊರಿನ ಜಾತಿ ಧರ್ಮ ಪೂರ ನಾವು ಅದರ ಹಿಂದೆ ಜಾಸ್ತಿ ಓದಲ್ಲ, ಅದರ ಒಂಚೂರು ಸೈಡ್ ವಾಚಿಂದು ಸಾಹಿತ್ಯ ಕ್ಷೇತ್ರ ಅಂತ ಹಂಗೆ ಜಾಸ್ತಿ ಎಲ್ಲರ ನೋಡುತ್ತಿ ನಮ್ಮ ಊರಿನ ಸಪೋರ್ಟ್ ಮಾಡಸ ಯಾರಲ್ಲ ಎಲ್ಲಿ ಮಾಡ್ತಲ್ಲ ಅಂತ ಹೋಗ್ತಾನೆ, ಅದನ್ನ ನಾನು ಭಾಗ್ಯ ಪುಣ್ಯವಂತ.
0: ಬೆಂಗಳೂರು ನಿಮ್ಮ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿ ಸಿಕ್ಕಿತ್ತು, ಇದು ನಿಮ್ಮ ಸಾಹಿತ್ಯ ಕ್ಷೇತ್ರ ನಿಮಗೆ ಒಂದು ಮೈಲಿಗಲ್ಲ, ಇದರ ಬಗ್ಗೆ ನಿಮಗೆ?
1: ಹೌದು ಖಂಡಿತ, ಫಸ್ಟ್ ಟೈಮ್ ದೂರದ ಊರಿಗೆ ಹೋಗಿದ್ದೆ ಒಂದು ಪ್ರಶಸ್ತಿ ತೆಸ್ಮೆ ಅಂತೇಳಿ. ಅದು 224 ಕವಿಗಳೇನಿದ್ದಾರೆ, 224 ಕವಿಗಳು, ಅದು ಫಸ್ಟ್ ಗೆ ಇದೇನಿ ಆನ್ಲೈನ್ ಇತ್ತು, 24 ಗಂಟೆ ಟೈಮ್ ಕೊಡ್ತಾರೆ, 24 ನಿಮಿಷನಿ ಬರೆಯಬೇಕು ಹಂಗೆ. ಅದು 24 ನಿಮಿಷ ಟೈಮ್ ಕೊಟ್ಟು 224 ಕವಿಗಳು ಬರೆಯ ಹಾಕೆ ಹಂಗೆ, ಅದೇ ನೀವು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಅಂದ್ರೆ
0: 24 ನಿಮಿಷದಲ್ಲಿ ಹೆಚ್ಚು ಬರೆದರೆ
1: ಹೌದು ಆಸು ಜನ 224 ಜನ ಒಮ್ಮೆಲೆ ಬರೆಯ ಹಾಕೆ ಆನ್ಲೈನ್. ಅದೇನು ಮತ್ತೆ ಇದು ಕಾವ್ಯ ಚೇತನ ಪ್ರಶಸ್ತಿಯಲ್ಲ ಸಿಕ್ಕಿತ್ತು ಒಟ್ಟಿಗೆ ಅದು
0: ಅಲ್ಲಿ
1: ಅದೇನಿ.
0: ಎಸ್, ಸುಳ್ಯಂದ ರಾಯಚೂರು ಮಠ ರಾಷ್ಟ್ರ ಮಟ್ಟದ ಒಂದು ಕವಿಗೋಷ್ಠಿ ಆಯ್ತು, ಮುಂಬೈಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಆಯ್ತು, ತುಳುವೇರೆ ಮೀನದಲ್ಲ ನಡೆದಿದೆ. ಇಲ್ಲಿ ಹೋಗಿ ನೀವು ಒಂದು ನಮ್ಮ ರಾಜ್ಯ ಬಿಟ್ಟು ಎರಗೆ ರಾಜ್ಯದಲ್ಲಿ ಹೋಗಿ ಒಂದು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಿ, ಅಲ್ಲಿನ ಜನಗಳ ಪ್ರತಿಕ್ರಿಯೆ ಹೆಂಗೆ ಇತ್ತು, ಇದರ ಬಗ್ಗೆ ಸ್ವಲ್ಪ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ?
1: ಹೌದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಇಲ್ಲಿ ರಾಯಚೂರಿನಲ್ಲಿ, ಅದು ಅಡಿ ದೊಡ್ಡ ಕಾರ್ಯಕ್ರಮ ದೊಡ್ಡಗೆ ಅಂದ್ರೆ ಕವಿಗೋಷ್ಠಿ ಆಸು ದೊಡ್ಡ ನಮ್ಮ ಇಲ್ಲಿ ಆಯಂಗೆ ಈ ಊರ್ನಿ ರಾಜ್ಯ ಮಟ್ಟದ ಎಲ್ಲ ಆಯಂಗೆ ಇದ್ದಲ್ಲ ಅಂತಡೆ ಆಸು ಸೋಕುದ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ ಕವಿಗೋಷ್ಠಿನ ಚೆನ್ನೈಲಿ ಮಾಡಿದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಲ್ಲ ಚೆನ್ನೈಲಿ ಮಾಡಿದ್ರು, ತೊಂದರೆ ಇಲ್ಲ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲಿ ನೋಡ್ಲಿಕ್ಕೆ ಒಂದು ಖುಷಿ. ಮಿಕ್ಕ ಇದು ತುಳುವರೆ ಮೀನದನ ಕಾರ್ಯಕ್ರಮ ಮುಂಬೈನಾಯಿ ದೊಡ್ಡ ಕಾರ್ಯಕ್ರಮ ಅದು ಅಂದ್ರೆ ಹೆರಗೆದ ರಾಜ್ಯ ಆತಲ್ಲ ಹೆರಗ ನಾವು ಇದು ಆತಲ್ಲ ನಮ್ಮ ಊರದರಿದ್ದಲ್ಲಿ ಜಾಸ್ತಿ ಮುಂಬೈನ ಇರ್ತಾಗೆ ಜಾಸ್ತಿ ಊರದರೆ ಹಂಗೆ ತುಳುದೊರೆ ಮಾಡಿಸ್ತಾರೆ, ಹಂಗೆ ತುಳುದೊರೆ ಮಾಡಿದ ನಮ್ಮ ಲಕ್ಕ ಎಲ್ಲರ್ಲ ಊರದರ್ ಕಾರ್ಯಕ್ರಮ ನಮಗೆ ಹೆರಗೆ ಹೋಗಿ ಮಾಡುದು ಅಲ್ಲ ಊರದ ನಿದ್ದಂಗೆ ಮಾಡಿ ನಾವು ಕೂಡ ಅಲ್ಲ ನಿದ್ದಂಗೆ ಆಗಿ
0: ಮುಟ್ಟ. ನೀವು ಒಂದು 69 ಆನ್ಲೈನ್ ಕವಿಗೋಷ್ಠಿ ಭಾಗವಹಿಸ್ತೀರಿ, ಈ ಆನ್ಲೈನ್ ಕವಿಗೋಷ್ಠಿಲ ಮತ್ತೆ ನಾವು ನಾರ್ಮಲ್ ಹೆಂಗೇನೆ ಹೋಗಿ ಭಾಗವಹಿಸಿದ ಕವಿಗೋಷ್ಠಿಲ ಇದರ ಬಗ್ಗೆ ಇರ್ತ ವ್ಯತ್ಯಾಸ ಹೆಂಗಿತ್ತು ಅಂದ್ ಒಂದು, ಮತ್ತೆ ನಿಮ್ಮ ನೀವು ಹಿಂಗೇ ಹೋಗಿ ಭಾಗವಹಿಸಲಾಯ್ಕ ಅಲ್ಲ ಆನ್ಲೈನ್ ಭಾಗವಹಿಸಲಾಯ್ಕ ನಿಮ್ಮ ಅದರ ಬಗ್ಗೆ ಒಂದು ಹೇಳ್ತೀರಿ ಅಂತ?
1: ಹೌದು ಖಂಡಿತ, ಅದು ಹಿಂಗೇ ಹೋಗಿ ಭಾಗವಹಿಸ್ತಿಗೆ ಲಾಯ್ಕು ಅಲ್ಲಿ ವಾಚನ ಮಾಡುತ್ತೆ ಜನಗಳು
0: ಇರ್ತಾರೆ,
1: ಒಂದು ವಾಚನ ಮಾಡಕ್ಕೆ ಒಂದು ಮೈಕ್ ಸಿಕ್ಕುತ್ತು, ಬೇಕೊಂದು ಜನಗಳ ಪ್ರತಿಕ್ರಿಯೆ ಇರುತ್ತೆ ಅಲ್ಲಿ ಹೆಂಗೆ ಆಗುತ್ತೆ, ಒಂದು ಚಪ್ಪಾಳೆ ಇರುತ್ತೆ ಖುಷಿ ಆಗ್ತಲ್ಲ ಚಪ್ಪಾಳೆ ಖುಷಿ ಆಗುತ್ತೆ ಅದ್ರ ಕೇಳುತ್ತೆ, ಬೇಕೊಂದು ಆ ಕಾರ್ಯಕ್ರಮ ಒಂದು ನಾವು ಭಾಗವಹಿಸಿದೊಂದು ಇರ್ತು. ಇದು ಆನ್ಲೈನ್ ನಮಗೆ ಮಾತ್ರ ಗೊತ್ತಿತ್ತು, ಯಾರೆಲ್ಲ ಗೊತ್ತಿತ್ತು ಅಂದಿನ ಅದು ಶನಿವಾರ ಆಗಣಿ ಇರ್ತು, ವಾರ ಶನಿವಾರ
0: ಪ್ರತಿವಾರ
1: ಅನಾವರಣ ಎಲ್ಲ ಇರ್ತು, ಅನಾವರಣ ಒಂದು ಗ್ರೂಪ್ ಉಂಟು, ಪಿಕ್ಕ ಚಿಗುರೆಲ್ಲ ಸಾಹಿತ್ಯ ಬೆಳಗ್ಗೆ ಅದೇನು ವಾರ ಇರ್ತು, ವಾರ ಒಂದೊಂದು ಪ್ರಕಾರಗಳು ಕೊಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾತ್ರ ಲೈಕ್ ಇರ್ತು.
0: 7 ತುಳು ಪುಸ್ತಕಗಳು ನಿಮ್ಮ ಕವನ ಸೇರ್ಪಡೆ ಆಯ್ತು, ಈ 7 ತುಳು ಪುಸ್ತಕಗಳಲ್ಲಿ ಸೇರ್ಪಡೆ ಆದ ಇದರಲ್ಲಿ ತುಳು ಭಾಷೆದ ಸೊಗಡನ್ನ ನೀವು ವಿವರಿಸಿದ್ದೀರಿ, ಇದರ ನಿಮ್ಮ ಈ ಒಂದು ಇಷ್ಟವಾದ ಒಂದು ಕವನನ ಹೇಳಲ?
1: ಖಂಡಿತವಾಗಿ ಕವನ ಹೇಳದೆ ತುಳು ನಮ್ಮ ವಿಚಾರ ಎಲ್ಲ ಅದೇ ತುಳು ಭಾಷೆ ಅಳಿಯಕಾಗ ನಂಗೆ ಇದೇನು ಇಷ್ಟ ಎಂದ ಹೇಳ್ತಾರೆ. ಈ ಒಂದು ಕವನ ನಮ್ಮ ಒಂದು ಫೋಟೋ ಬಂದ ನಿಂತೆ ಚಿತ್ರ, ಆ ಚಿತ್ರ ನೋಡುತ್ತಿ ಒಂದು ಮನಸ್ಸಿಗೆ ಹುಟ್ಟಂತ ಭಾವನೆ ಅಂದ್ರೆ ಒಂದು ಚಿತ್ರ ಡ್ರೆಸ್ ಅಂಗಡಿ ಇದ್ರೆ ಒಂದು ಗೊಂಬೆ ಡ್ರೆಸ್ ಹಾಕಿ ನಿಂತು ನಿರ್ತು, ಹೇರಿಗೆ ಒಬ್ಬ ಮಗು ಡ್ರೆಸ್ ಇಲ್ಲದ ಹೇರಿ ನಿಂತು ನಿರ್ತ, ಆ ಮಗು ಆ ಬೊಂಬೆಂಡ ಹೇಳ್ತಂತ ಹೆಂಗೆ ಸನ್ನಿವೇಶ ಹೆಂಗೆ ತುಳುನಿ ಬರೆ ಆ ಚಿತ್ರ ಕವಿತೆ ಹಿಂಗೆ ನಾನು ಈ ಶೀರ್ಷಿಕೆ ತರೆ ಬರ ಒಂದು ಹೇಳ್ತೇನೆ ತುಳುನಿ ಅದರ ತುತ್ತೈತ ಅಂತ ಕೊಟ್ಟದೆ. ಜುವ ಇಜ್ಜಂದಿನ ಈ ಆಯ ಐತ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇಜ್ಜಂಡಲ ಈ ಪೊರ್ಲು ಆತ ಜುವ ಇತ್ತುದಲ ಎನ್ನ ಹಣೆ ಬರ ಆತ ಜುವ ಇತ್ತುದಲ ಎನ್ನ ಹಣೆ ಬರ ಆತ ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ ಕೈ ಟಿಜ್ಜಿ ಎನಡ ಮುಕ್ಕಾಲು ಪೈಸೆ ಕೈ ಟಿಜ್ಜಿ ಎನಡ ಮುಕ್ಕಾಲು ಪೈಸೆ ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲ ಕಿಸೆ ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲ ಕಿಸೆ ಒಂದು ಎನ್ನಲ ಒಂಜಿ ವಾದಿಸೆ ಒಂದು ಎನ್ನಲ ಒಂಜಿ ವಾದಿಸೆ ಅದು ಆ ಮಗು ಆ ಗೊಂಬೆಂಡ ಹೇಳ್ತಂತ ಒಂದು ಪರಿಸ್ಥಿತಿ ಅದರ ಹಂಗೆ ವ್ಯಕ್ತಪಡಿಸಿದೆ ಮನಸ್ಸದ ಭಾವನೆ.

0: ಈಗ ನಾವೀಗ ಕಾರ್ಯಕ್ರಮ ಮಾಡ್ತಾ ಒಂದು ಕುಂಬಾರ ಭಾಷೆದ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಕುಂಬಾರ ಭಾಷೆದ ಸಂದರ್ಶನ ಒಂದು ಕುಂಬಾರ ಭಾಷೆದ ಸೊಗಡದ ಒಂದು ಕವನ ಇದ್ದಾಳೆ ಓದುತ್ತೀರಿಯಾ?
1: ಖಂಡಿತವಾಗಿ ಕುಂಬಾರ ಭಾಷೆಯಲ್ಲಿ ಸುಮಾರು ಕವನ ಬರೆದೆ, ಅದರ ಓದಿದಂತ ಪ್ರಯತ್ನ ಎಲ್ಲ ಮಾಡುವ. ಒಂದಿನ ಹೊತ್ತರೆ ಒಂದು ಬರೆಯ ಕವನ ಇದು ನಮ್ಮ ಭಾಷೆಯಲ್ಲಿ. ಅದಕ್ಕೆ ಹೊತ್ತರೆದ ಹೊರಲು ಕತ್ತಲೆದ ತಿರ್ಲು ಎಂದು ಬರೆದೆ ಶೀರ್ಷಿಕೆ. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬೆಳ್ಪು ತೋರತ್ತು, ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬೆಳ್ಪು ತೋರತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು, ಕುದಿ ಬಾಕಿಲ ಕಲೆಯಿಂದ ಕೋಳಿ ಗೂಡುಂದ ಕೋಳಿ ಕೆಲೆಯತ್ತು, ಕುದಿ ಬಾಕಿಲ ಕಲೆಯಿಂದ ಕೋಳಿ ಗೂಡುಂದ ಕೋಳಿ ಕೆಲೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯತ್ತು, ಅಂಗೊಳಿನಿ ಇರುತ್ತ ಹೂಗು ಗಮ್ಮ ಅಂದ ಅರಳುತ್ತು, ಅಂಗೊಳಿನಿ ಇರುತ್ತ ಹೂಗು ಗಮ್ಮ ಅಂದ ಅರಳುತ್ತು, ಮರದೈ ಸಂಪುದ ಗಾಳಿ ಬೀಜಿ ತಣ್ಣನೆ ಮಾಡುತ್ತು, ಮರದೈ ಸಂಪುದ ಗಾಳಿ ಬೀಜಿದಿ ತಣ್ಣನೆ ಮಾಡುತ್ತು, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತು, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಸೂರ್ಯ ಮುಳ್ಕೋಗ ನೋಡಿದಿ ನಕ್ಷತ್ರ ಮಿಣುಕುತ್ತು, ಸೂರ್ಯ ಮುಳ್ಕೋಗ ನೋಡಿದಿ ನಕ್ಷತ್ರ ಮಿಣುಕುತ್ತು, ಅಸತಿ ಚಂದ್ರ ನಿಲ್ಕುತ್ತು, ಅಸತಿ ಚಂದ್ರ ನಿಲ್ಕುತ್ತು. ಅದು ಒಂದು ಕುಂಬಾರ ಭಾಷೆ ಬರೆಯ, ಅದೊಂದು ಮೂರನೇ ಕವನ. ಅದು
0: ಕುಂಬಾರ ಭಾಷೆಯಲ್ಲಿ ನೀವು ಎಷ್ಟು ಕವನ ಬರೆದಿದ್ದೀರಿ?
1: ಕುಂಬಾರ ಭಾಷೆಯಲ್ಲಿ ಒಂದು 7-8 ಕವನ ಬರೆದಿದ್ದೇನೆ.

0: ನೀವು ಒಟ್ಟಿ ಬರೆದ ಕವನ ಎಸ್, ಈಗ ಇಸುತುಮಡ ಬರೆದ ಕವನ ಎಸ್, ಅದರಲ್ಲಿ ಕವನ ಮತ್ತೆ ವ್ಯತ್ಯಾಸ ಸಾಹಿತ್ಯ ಎಲ್ಲ ಬರೆದಿರಿ, ನೀವು ಭಜನೆ ಬರೆದಿರಿ ಮತ್ತೆ ಆಲ್ಬಮ್ ಸಾಂಗ್ ಮಾಡಿದಿರಿ, ಇದೆಲ್ಲ ಟೋಟಲ್ ಆಗಿ ನೀವು ಎಸ್ ಮಾಡಿದಿರಿ.
1: ಕವನ ಅಂತ ಹೇಳಿದ್ರೆ ತುಳು ಬಿಕ್ಕ ಕನ್ನಡ ಕವನ 2157 ಬರೆದೆ ಒಟ್ಟಿಗೆ, ಬಿಕ್ಕ ಬ್ಯಾರಿ ಭಾಷೆನಿ ಒಂದು ಕವನ ಬರೆದೆ, ಬಿಕ್ಕ ಹವ್ಯಕ ಬ್ರಾಹ್ಮಣ ಭಾಷೆನಿ ಒಂದು 4-5 ಬರೆದೆ, ಬಿಕ್ಕ ನಮ್ಮ ಭಾಷೆನಿ ಒಂದು 7 ಹಂಗೆ ಒಂದು 2165 ಟೋಟಲ್ ಕವನಗಳಕ್ಕ. ಬಿಕ್ಕ ಬೇತೆ ಬೇತೆ ಪ್ರಕಾರ ಅಂತ ಹೇಳ್ತಡೆ
0: ಭಜನೆ
1: ಭಜನೆ ಅದು ಭಜನೆ ಭಕ್ತಿ ಗೀತೆ ಹಂಗೆ ನೋಡಕ್ ಹೋಗ್ತಡೆ ಲೇಖನ 46 ಬರೆದೆ, ಭಜನೆ 31, ಕತೆ 9, ಬಿಕ ಎದುರು ಕತೆ ಅಂದ್ ಮುಂದೆ ಬರೋ ಎದುರು ಕತೆ ಅದು ಎದುರು ಕತೆ ಒಂದು 7, ಬಿಕ ಜ್ಞಾನ ಕತೆ ಅಂದ್ ಸಣ್ಣ ಒಂದು ಕತೆ ಅದೊಂದು 2, ಬಿಕ ಒಂದು ತುಳು ಭಾವಗೀತೆ 4, ಬಿಕ ಕನ್ನಡ ಭಾವಗೀತೆ 1, ಬಿಕ ಕನ್ನಡ ಶಿಶು ಗೀತೆ ಅಂದ್ ಮಕ್ಕಳ ಪದ್ಯ ಅದೊಂದು 3, ಬಿಕ ಸ್ಟೇಟಸ್ ಹಾಕಿ ಸಾಹಿತ್ಯ ಚೆನ್ನಾಗಿ ಬರೀತು 30 ಒಂದು ನಿಮಿಷದ ಅದೊಂದು 4 ಸಾಂಗ್ ಬರೆದೆ, ಬಿಕ್ಕ ಇದು ಪದ್ಯಗಳೊಂದು 16 ಪದ್ಯ ಬರೆದೆ ಅಂತ ಎಲ್ಲ ಬರೆದೇ ಸುಮಾರು ಆಯ್ತು ಎಲ್ಲ ಅದೊಂದು ಪ್ರಕಾರಗಳು ಬೇತೆ ಬೇತೆ ಪ್ರಕಾರ.
0: ಅದಲ್ಲದೆ ನೀವು ಆಲ್ಬಮ್ ಸಾಂಗ್ ಸಾಹಿತ್ಯ ಬರೆದಿರಿ, ಬೇತೆ ಬೇತೆ ದೇವಸ್ಥಾನದ ಆಲ್ಬಮ್ ಸಾಂಗ್ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತಾನೆ.
1: ಅದು ದೇವಸ್ಥಾನದ ಸಾಹಿತ್ಯ ಬರ್ತದೆ ಅಂದ್ರೆ ಅದೊಂದು ದೇವರ ಒಂದು ಕೊಟ್ಟಂತ ಆಶೀರ್ವಾದ ಅಂದ್ರೆ ಅವಕಾಶ, ಸರಸ್ವತಿ ದೇವಿನ ಒಂದು ಆಶೀರ್ವಾದ, ಇಲ್ಲದೆ ನಮಗಂತ ಭಾಗ್ಯ ಸಿಕ್ತಾಗೆ ಒಂದು ಇದು ಅದು ದುಡ್ಡು ಬೇಕಾಗಿ ಬರೆತಾಗಲ್ಲ, ಅದು ಯಾರಿಗೆ ಹೇಳ್ತಾರೆ ನಾವು ಸ್ಪಾನ್ಸರ್ ಮಾಡ್ತಾರೆ ನಮಗೆ ಒಂದು ಪದ್ಯ ಬರೆದಿಕೊಂಡು ಅವ್ರು ಹೇಳಕ್ಕೆ ನಾವೊಂದು ನಮಗಿಂದ ಆ ತಡೆ ಬರೆದಿಕೊಡ್ತು ಹಂಗೆ ಸುಮಾರು ಒಂದು 10-15 ಸಾಂಗ್ ಏನ ಭಕ್ತಿ ಗೀತೆ.
0: ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಒಂದು ನಾಟಕ ಸಂಸ್ಥೆ ಒಂದು ಸಾಹಿತ್ಯ ಬರೆದು ಕೊಟ್ಟಿದ್ದೀರಿ, ಅದು ಆ ನಾಟಕದ ಮುಖಾಂತರ ಇಡೀ ಪ್ರಚಾರ ಆಯ್ತು, ಇದರ ಬಗ್ಗೆ ನೀವು ಹೇಳ್ತಿದ್ದಾರೆ ಏನ್ ಹೇಳ್ತೀರಿ, ಈ ಸಾಹಿತ್ಯ ಬರೆಯಕ್ಕೆ ಯಾವ ರೀತಿ ನಿಮಗೆ ಅದೊಂದು ಒಂದು ಅವಕಾಶ ಸಿಕ್ಕಿತು?
1: ಹೌದು, ಇದು ಮಂದಾರ ಕಲಾವಿದರು ಉಜ್ಜಿರಿ ತಂಡ, ಅದೇ ಗುಣಪಾಲ ಎಂಎಸ್ ಮಾಸ್ಟರ್ ಅವರು ಗುರುಗಳು, ಹಂಗೆ ಅವರು ನನ್ನ ಒಂದು 2 ಸರ್ತಿ ಹೇಳರು ನಮ್ಮ ಮಂದಾರ ತಂಡ ನಿಮ್ಮ ಆಯ್ದ ತೊಡಾರು ನಾಟಕಗಳುಂಟು ಅದಕ್ಕೆ ನಂಗೆ ಒಂದು ಸಾಂಗ್ ಬರೆದಿ ಕೊಡಕು, ಲಾಸ್ಟ್ ಮೂಮೆಂಟ್ ಆ ನಾಟಕ ನೋಡ್ತಾ ನಿಮ್ಗೆ ಗೊತ್ತದೆ ಲಾಸ್ಟ್ ಮೂಮೆಂಟ್ ಅದೇ ಒಂದು ಸಹನ ಅಂತ ಹೇಳಿ ಹೆಣ್ಣು ಇರ್ತಳು ಅವಳು ಸಾಯ್ತಂತ ಪರಿಸ್ಥಿತಿ ಬರ್ತಿ ಸಾಯ್ತಂತ ಸೀನಿ ಲಾಸ್ಟ್ಗೆ ಮನೆಗೆ ಮನೆಗೆ ಇದ್ದ ಹೆಣ್ಣು ಒಬ್ಬಳೆ ಅವಳು ಆ ಹೆಂಗಸು ಸಹನ ಅಂತ ಹೆಂಗಸು ಪುಚ್ಚ ಕಚ್ಚಿದ್ದು ಸಾಯ್ತ ಆ ಸಾಹಿತ್ಯ ಸೀನಿಗೆ ಅತಿ ಆ ಪದ್ಯ ಬಹುದು ನೀವು ನಾಟಕ ನೋಡಿ ಗೊತ್ತ. ಈಗ ಫಸ್ಟ್ ಸ್ಟಾರ್ಟಿಂಗ್ ಶುರುವಾತಿ ಒಂದು ಪದ್ಯ ಹಾಕ್ತಾರೆ ಸ್ಟೇಜ್ ಸೆಟ್ ಮಾಡಿರುತ್ತೆ ಆ ಪದ್ಯ ನಾವು

0: ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಬರೆದದ್ದು, ಕವನ ಕಥೆ ಇದೆಲ್ಲ ಬರೆದದ್ದು ಒಂದು ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದಿರಿ. ತುಳು ಕವನ ಸಂಕಲನ ಉರುವೆ ನಿಲ್ತ ಪುಸ್ತಕ ಬಿಡುಗಡೆ ಮಾಡಿದಿರಿ. ಈ ಉರುವೆ ನಿಲ್ತ ಪದದ ಅರ್ಥ ಎಂತರನ್ನೊಂದು, ಆಮೇಲೆ ಇನ್ನೊಂದು ಜನಗಳಿ ಈ ಪುಸ್ತಕ ಎಂತರ ವಿಷಯ ಸಿಕ್ಕುತ್ತು ನಿಲ್ತದೆ ಅಂತ ಹೇಳ್ತೀರಿ?
1: ಉರುವೆ ನಿಲ್ತಡೆ ನಾವು ಈಗ ಒಂದು ಕಂಗನ ದೈ, ಕಂಗನ ದೈನಿ ಒಂದು ಫಿಂಗಾರ ಆಯ್ತು. ಈ ಪುಸ್ತಕ ಒಂದು ಫಿಂಗಾರ, ಅದರೊಳಗೆ ಫಿಂಗಾರ ಒಡೆಯಿತು ನಿಲ್ತಡೆ, ಅದರೊಳಗೆ ಈ ಫಿಂಗಾರದ ಎಡೆನಿ ಚೂ ಫಿಂಗಾರ ಬೆಳೆದೇ ಅತ್ತಿ ಉರುವೆ ಬಹುದು ಅಡಕ್ಕೆ ದೊಡ್ಡ, ಅದು ಆ ಉರುವೆ ದೊಡ್ಡ ಎಂದಿಕ್ಕೆ ಅಡಕ್ಕೆ ಆಯ್ತು, ಅದು ಉರುವೆ. ಅದಕ್ಕೆ ಪುಸ್ತಕಂಗೆ ಉರುವೆ ಎಂದು ಕೊಟ್ಟರು. ಉರುವೆ ಅಂದ್ರೆ ಪ್ರತಿ ಒಂದು ಉರುವೆ ಎಲ್ಲ ಒಂದೊಂದು ಕವನ ಅಂದ್ರೆ ಅರ್ಥ.
0: ಅದರ ಅದರಲ್ಲಿಗ ಆ ಪುಸ್ತಕದಲ್ಲಿ ಜನಗಳು ಏನು ನಿರೀಕ್ಷೆ ಮಾಡಲು ಎಂತರ, ಯಾವ ವಿಷಯ ಉಂಟು ಎಂತರ ಉಂಟು,
1: ಜನಗಳು ಏನೇನು ಬೇಕೇನಲ್ತಡೆ ಪ್ರತಿ ಒಂದು ವಿಷಯದ ಬಗ್ಗೆ ಉಂಟು. ಒಂದು ತುಳುನಾಡದ ಕಲ್ಚರ್ ಬಗ್ಗೆ, ಇಕ್ಕೊಂದು ರೈತರ ಬಗ್ಗೆ, ಕೃಷಿದ ಬಗ್ಗೆ, ಇಕ್ಕ ಮಳೆ ಇರಕ್ಕೆ ಎಲ್ಲ ವಿಷಯದ ಬಗ್ಗೆ ಪ್ರತಿ ಒಂದೊಂದು ಕವನಗಳು. ಹಂಗೆ ಅದೇ ನೂರು ಕವನ ಉಂಟು ಆ ಪುಸ್ತಕದಲ್ಲಿ, ನೂರು ನೂರು ಉರುವೆ ಉಂಟು ಅದರೊಳಗೆ. ಪ್ರತಿಯೊಂದು ಉರುವೆ ಎಲ್ಲ ನಾವು ಓದುತ್ತೆ, ಪ್ರತಿಯೊಂದು ಅರ್ಥ ಕೊಡ್ತಾ ಇದೆ, ಮನಸ್ಸಿನ ಭಾವನೆಗಳು ಅರ್ಥ ಮಾಡುತ್ತಂತ ಕೆಲವು ಉಂಟು. ಬಿಕ್ಕ ಜಾತ್ರೆದ ಬಗ್ಗೆ ಉಂಟು, ತುಳುನಾಡದ ಕಂಬಳ ಕೋಳಿದ ಕಟ್ಟ ಹಂಗಿದ ಪೂರ ಉಂಟ.
0: ನೀವೊಂದು ಇಷ್ಟೊಂದು ಸಣ್ಣ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಕವನ ಕತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಮೂಲಕ ಹೆಸರು ಮಾಡಿದಿರಿ, ಗೌರವ ಪಡೆದಿರಿ. ಈಗ ಹಿಂಗೇನೆ ಯಾರೋಡಿ ಒಬ್ಬ ಹಿಂಗೇನೆ ನಾನೆಲ್ಲ ಹಿಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಕು, ನಂಗೆಲ್ಲ ಬರವಣಿಗೆ ಬರೆಯಬೇಕು, ಕವನ ಕತೆ ಸಾಹಿತ್ಯ ಎಲ್ಲ ಬರೆಯಬೇಕು ಅಂತ ಒಂದು ಮನಸ್ಸಿದ್ದಾಳೆ, ಅವರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಒಂದು ಹೇಳೋಣ.
1: ನನ್ನ ಉದ್ದೇಶ ಅದೇ, ಈಗ ಹುಡುಗರು ಆಗಲಿ ಹೆಣ್ಣುಗಳಾಗಲಿ ಆಮೇಲೆ ಬರೆತರೆ ಕಮ್ಮಿ ಆಯ್ತು. ಈಗ ಪ್ರತಿಯೊಂದು ಬರೆತರಲ್ಲೆಲ್ಲ ಓದುತ್ತರಲಿಲ್ಲ, ಅದಂಗೆ ಆಯ್ತು. ಹಂಗೆ ಕೆಲವು ಯಾರು ಬರೆತಾರೆ ಅವ್ರಿಗೆ ನನ್ನಂದ ಎಂತರ ಹೆಲ್ಪ್ ಆಯ್ತು, ಅವ್ರಿಗೆ ಬೇಕಾಗಿ ಈಗ ಸಲಹೆ ನಂಗೆ ಅದರ ಬರೆಯಬೇಕು, ಅರೆ ಹೆಂಗೆ ಬರೆಯಲ್ಲ ಅಂದ್ರೆ ಯಾರು ಕೇಳತ್ತಲ್ಲ ನಾನು ಬರೆಸುತ್ತಂತ ಪ್ರಯತ್ನ ಮಾಡುಳ್ಳೆ. ಸುಮಾರು ಒಂದು 10 ಜನ ಮುಟ್ಟು ಉಳ್ಳರು. ಈಗ ಹೆಂಗೆ ಆಯ್ತು ಬರೆತಾರೆ, ಕಳಗುತ್ತಾರೆ, ಹೆಂಗೆ ಆಯ್ತು ನೋಡಿ ನೀನು ಹೇಳ್ತಾರೆ. ಈಗ ನಮ್ಮ ಖುಷಿ ದೇಶಾರ ಅಂತೇಳಿ ಈಜಿಲಂಪಾಡಿ ನೀ ಹುಡುಗ ಬಾಲಕೃಷ್ಣ ಅಂದ್ರೆ ಅವರು ಈಗ ಬರ್ಕೊಂಡು ಉಳ್ಳರು. ಬಿಕ್ಕ ಈಗ ಮೊನ್ನೆ ನನ್ನಡೆ ಹೇಳರು, ನಾನು ಪುಸ್ತಕ ಮಾಡೋಕು, ನನ್ನ ಕವನಗಳ ನೀವು ಹೆಂಗ್ ಕಳಗುತ್ತೆ, ನಾನು ಜೆರಾಕ್ಸ್ ತೆಗೆಸಿ ಪೂರ ಬರೆದಿ ಕಳಗುತ್ತೆ, ಅದರನ್ನ ಹೆಂಗೆಲ್ಲ ನೀವು ಎದ್ದು ಬೇಕ ಕವನಗಳ ನಾವು ಪುಸ್ತಕ ಹಾಕೋಕು, ಅದರ ನೀವು ನಂಗೆ ಮಾರ್ಕ್ ಮಾಡಿ ಕೊಡ್ನಿ ಇನ್ನು ಹಂಗೆ ಅಂತ ಹುಡುಗರು ಬೆಳೆಯುತ್ತೆ. ನಾವು ಖುಷಿ ಆಗುತ್ತೆ, ಬಿಕ್ಕ
0: ಪ್ರೋತ್ಸಾಹ
1: ಕೊಡಬೇಕು, ನಾವು ನಮ್ಮಿಂದ ಪ್ರೋತ್ಸಾಹ ನಾವು ಮಾಡಬೇಕು ಬೆಳೆಸಬೇಕು ಅಂತೇಳಿ. ಸಾಹಿತ್ಯ ಕ್ಷೇತ್ರ ಒಳಿಯೋಕೆ ಸಾಧ್ಯ ಅಂತ ಎಲ್ಲೆಡೆ ಖಂಡಿತ ಕಷ್ಟ ಉಂಟು.

0: ಕಾರ್ಯಕ್ರಮದ ಮೂಲಕ ನಾವಿಂದು ಕುಂಬಾರ ಭಾಷೆಯಲ್ಲಿ ಸಂದರ್ಶನ ಮಾಡುಲ್ಲ. ಈ ಕುಂಬಾರ ಭಾಷೆಯಲ್ಲಿ ಮಾತಾಡ್ತಾರ ಸಂಖ್ಯೆ ಕಮ್ಮಿ. ನಾವೊಂದು ಏನೋ ಮುಜುಗರ ಸಾರ್ವಜನಿಕ ಪ್ರದೇಶದಲ್ಲಿ ಆಗಲಿ ಮಾತಾಡ್ತದಾಗಲಿ ಎಲ್ಲಿ ಆಗಲಿ ಮಾತಾಡ್ತೇವೆ ಬಾರಿ ಕಮ್ಮಿ, ಏನೋ ಒಂದು ಮುಜುಗರ ಪಡ್ತಂದೆ ಹೇಳಲು. ಈ ಕುಂಬಾರ ಭಾಷೆನ ನಾವು ಸಮಾಜದ ಒಂದು ಮುಖ್ಯ ಅಂಗ ಇದರ ಕುಂದಡೆ ಯಾವ ರೀತಿ ತರಲು ನಿಲ್ತೊಂದು ನಿಮ್ಮೊಂದು ಅಭಿಪ್ರಾಯ ಹೇಳಲ್ಲ.
1: ನನ್ನ ಉದ್ದೇಶ ನಾವು ಪ್ರತಿ ಕಾರ್ಯಕ್ರಮ ಹೋಯಕಲ್ಲೆಲ್ಲ ನಮ್ಮ ವಚನ ನಾವು ಮಾತಾಡೋದು. ಈಗ ನಾವು ಎಲ್ಲಿ ಹೋಗ್ತೋ, ನನಗೆ ಕೆಲವರು ಇರುತ್ತೆ ಪೇಂಟೇನ್ ಹೋಗಿ ಮಾತಾಡ್ತಿತ್ತು ನಮಾಸೆ ಮಾತಾಡಲು ಅಂತೇಳಿ ಅಂಜಿಗೆ ನಾ ಇಂತರ ಒಂಥರ ನಾಚಿಗೆ ನಾಚಿಗೆ ಅಂತ ಬಡ ಹಾಕೊಂಡು ನಾವು ಎಲ್ಲಿ ಹೋಗೋಣ ನಾವು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಮಾತಾಡಬೇಕು. ಈಗ ಬೇತೆ ಇದಾರೆ ನೋಡಿ ಅವರ ಭಾಷೆನ ಅವರು ಮಾತಾಡ್ತಾರೆ, ನಾವು ನಾಸೆ ಎಲ್ಲಿ ಹೋತ ನಾವು ನಮ್ಮ ಭಾಷೆನ ನಾವು ಮಾತಾಡ್ತೇವೆ. ಅದೇ ನಂಜಿಗೆ ಅಂತಾರ ಉಂಟು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಎಲ್ಲಿ
0: ಮುಂದೆ ಬೆಳವಣಿಗೆ
1: ಬೆಳವಣಿಗೆ ಬಾವುತ್ತು. ಈಗ ನಾವು ಈಗ ನಮಗ ಏಳು ಮಾಗಣೆ ತಡೆ ಇನ್ನೊಂದು ಐದು ಮಾಗಣೆ ಉಂಟು, ಎರಡು ಭಾಷೆ ಉಂಟು. ಹಂಗೆ ಎರಡು ಭಾಷೆ ಅಲ್ಲ ಅದೇನು ಚೂರು ಹೆಚ್ಚು ಕಮ್ಮಿ ಇರಕ್ಕೆ ಅಂದ್ರೆ ಮಾತಾಡ್ತಾಗ ನಾವು ನಮ್ಮ ಭಾಷೆನ ಮಾತಾಡೋಕು ಬೆಳೆಸೋಕು.
0: ಸುತ್ತಮುಟ್ಟ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವ ಪ್ರಶಸ್ತಿ ಎಲ್ಲ ಬಂದಿತ್ತು. ಇನ್ನು ಮುಂದೆ ನಿಮ್ಮ ಏನಾಡಿ ಹೊಸ ಕೃತಿಗಳ ಬಿಡುಗಡೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಡಿ ಹೊಸತನ ಉಂಟ ಅಲ್ಲದೆ ನಿಮ್ಮ ಮುಂದಿನ ಯೋಜನೆ ಅಂತ ಹೇಳಲ್ಲ?
1: ಖಂಡಿತ ನೆಕ್ಸ್ಟ್ ಗೆ ಈಗ ತುಳು ಮಾಡಿ ನೆಕ್ಸ್ಟ್ ಗೆ ಒಂದು ಕನ್ನಡ ಚುಟುಕುಗಳ ಪೂರ ಸೇರಿಸಿದಿ, ಒಂದು 100 ಚುಟುಕು ಮಾಡಿದಿ, ಒಂದು ಪುಸ್ತಕ ಮಾಡಕ್ಕೊಂದು ಉಂಟು ಆಸೆ ಉಂಟು ದೇವರೈತು ಸರ್. ಹಂಗೆ ಅದರ ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಇಲ್ಲಿ ಉಜಿರಿನಿ ಮಂಜುಶ್ರೀ ಅದೇ ನಮ್ಮ ಬಂದರದಾರೆ ಊರದಾರೆ ಉಳ್ಳರು ದೀಕ್ಷಿತ್ ಅವರೇ ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ ಒಂದೇ ಸರ್ತಿಲ್ ಅವರೇ ಮಾಡಿದ್ರು ಪುಸ್ತಕ. ಹಂಗೆ ಅವರೇ ನಾವು ಇಲ್ಲೇ ಮಾಡ್ತೀವಿ ಉಜಿರಿ.
0: ನೀವು ಪ್ರತಿದಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವೃತ್ತಿ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಈ ಕೆಲಸದ ಒಟ್ಟಿ ನೀವು ಈ ಕಥೆ ಸಾಹಿತ್ಯ ಕವನ ಸಂಕಲನ ಇದೆಲ್ಲ ಬರಕನ್ನಡಿರಲ್ಲ, ನೀವಿದು ಈ ಕೆಲಸದ ಒಟ್ಟಿ ವೃತ್ತಿಯ ಒಟ್ಟಿ ನೀವು ಇದನ್ನೇ ಇದರ ಮಾಡಿ ಬರ್ತೀರಿ?
1: ವೃತ್ತಿಯೇ ಬೇತೆ ಪ್ರವೃತ್ತಿಯ ಬೇತೆ, ವೃತ್ತಿ ಒಂದು ಕಡೆ ಆಗಣಿ ಇರ್ತು ಪ್ರವೃತ್ತಿ ಇದು ಮನಸ್ಸನ್ನೇ
0: ಮೂಡುತ್ತಂತೆ. ಸಮಯ ಹೊಂದಾಣಿಕೆ
1: ಕವನಗಳ ನಾವು ಬರೀ ಇದು ಒಂದು ಹುಟ್ಟುತ್ತು ಅದರ ಆಗನೇ ಬರೇಕಂತ ಅದಕ್ಕೆ ಟೈಮ್ ಇಲ್ಲ, ಟೈಮ್ ಸಮಯ ಬೇಕಂದ ಇಲ್ಲ ನಮಗೆ ಅದಕ್ಕೆ ಅದಕ್ಕೇನೆ ಕುಳ್ರಾಕಿಲ್ಲ, ಕವನ ಬರೆಯಕ್ಕೆಂದೇ ಕುಳ್ರಾಕಿಲ್ಲ, ಮನಸ್ಸಿಗೆ ಬಂದಂತ ಕವನಗಳ ಬರೆದಿ ವಚಿಂತೆ. ಆ ಬರೆದಿ ವಚನ ಕವನಗಳ ಬಿಕ್ಕ ಒಮ್ಮೆ ಬರೆದಿ ವಚಿತೆ, ಬೇಕಾದ್ರೆ ಆಗನೆ ಕಳಗಕ್ಕಿಲ್ಲ ಯಾರಿಗೆ, ಬೇಕಾದ್ರೆ ಸುಮಾರು ಸತಿ ಓದಿದಿ, ಬೇಕಾದಕ್ಕೆ ಕೂಡ ಸೇರ್ಸಕ್ಕೆ ಸೇರಿಸುತ್ತೆ, ಬಿಕ್ಕ ಅದೇ ಒಂದು ಅಕ್ಷರಗಳ ಪದಗಳು ಲಾಯ್ಕಿಲ್ಲಡೆ ಅಂದ್ರೆ ನಮ್ಗೆ ಅದು ಅದಕ್ಕೆ ಹಿಡಿತಾಳ ಅಂತ ಕೂಡ ಯಾರು ತೇಸ್ತೆ ಚೇಂಜಸ್ ಮಾಡುತ್ತೆ. ಹಂಗೆ ಬಿಕ್ಕಾದ್ರೆ ಒಂದು ಕವನ ಸರಿಗಟ್ಟ ಹಾಕೋದು ಒಂದು ಒಂದು ದಿನ ಬೇಕೆ, ಹಂಗೆ ಬಿಕ್ಕ ಕೆಲವುದಾಗ ರಪ್ಪ ಆಯ್ತು ಒಂದು ನಿಮಿಷದಲ್ಲಿ ಅರ್ಥಗಳು ಉಂಟು. ಬಿಕ್ಕ ಕೆಲವು ಕವನಗಳು ಚೂರು ನಮಗೆ ಜಾಸ್ತಿ ಮನಸ್ಸಿಗೆ ಹುಟ್ಟೋದು ಲಾಯ್ಕ್ ಇತ್ತು ಅಂತ ಹೇಳಿದ್ರು ರಪ್ಪ ಆಗನೇ ಕಳೆದಿಲ್ಲ ಆಗುತ್ತೆ ಕೆಲವು ಬರೀದಿ ಬಿಕ್ಕೊಂದ ಕೆಲವುದಾಗ ಈ ಟಾಪಿಕ್ ಕೊಡ್ತಾರೆ ಪ್ರಕಾರಗಳ ಬರೀತಿ ಮಾತ್ರ ಅದು ಅದಕ್ಕೆ ಟಾಪಿಕ್ ಅವರು ಕೊಡ್ತಾರೆ ಅದುವೇ ವಿಷಯದ ಬಗ್ಗೆನೆ ಬರಬೇಕು. ಬಿಕ್ಕದು ಒಂದು ಸಾಲು ನೀಸೆ ಕವನ ಪದ ಬೇಕು ಅಕ್ಷರ ಬೇಕಂದು ಹಾಗೆ ಬರ ಇರ್ತು ಹಾಯ್ಕು ಆಗಲಿ ಟಂಕ್ ಆಗಲಿ ಐನೆಸರ್ ಅದಕ್ಕೆ ಪುರ ಒಂದೊಂದು ಪ್ರಕಾರ ಉಂಟು ಕ್ರಮ ಉಂಟು ಬರೆಯಕ್ಕೆ ಅದು ಒಟ್ಟಾರೆ ಇಲ್ಲ ಅದು ಅದುವೇ ಹೆಂಗೆ ನಿಯಮ ಉಂಟು ಹಾಗೆ ಬೇಕು.
0: ನೀವು ಈಗ ಸಾಹಿತ್ಯ ಕವನ ಲೇಖನ ನಿರೂಪಣೆ ಇದರಲ್ಲಿ ನಿಮ್ಮೊಂದು ಹವ್ಯಾಸ ಆಗಿ ನೀವು ಮಾಡಿ ಬಂದಿದ್ದೆ ಅದರ ಜೊತೆ ನೀವೊಂದು ವೃತ್ತಿ ನಿಲ್ತದನ್ನು ಮಾಡಿರಿ.
1: ಖಂಡಿತ ಕೆಲಸ ನಿಲ್ತಾಗೆ ಪ್ರತಿಯೊಬ್ಬ ಒಂದು ಹೊಟ್ಟೆ ಬಾಡಿಗೆ ಮಾಡ್ತಂತೆ ಹೊಟ್ಟೆ ಬಾಡಿಗೆ ಮಾಡ್ತಾ ಕೆಲಸ ಎದುರಾಗುತ್ತು ಅದಕ್ಕೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಈಗಿನ ಜನರೇಷನ್ ಕೆಲವ್ರಿಗೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಹಾಕು ನನ್ನ ಉದ್ದೇಶ ಅದಲ್ಲ. ಒಟ್ಟಾಸಿ ದಿನಂಗೆ ಒಂದು 700-800 ರೂಪಾಯಿ ಕೆಲಸ ಮಾಡ್ತಾರೆ ಅದೇನು ದಿನ ಹೋಗು ಬೇಕ ಮನಸ್ಸಿಗೆ ನೆಮ್ಮದಿ ಬೇಕು ದುಡ್ಡು ಒಂದು ಜೀವನ ನಡೆಸಕ್ಕೆ ಮಾತ್ರ ಬೇಕು ಅಲ್ಲ ಹೊರತು ದುಡ್ಡೇ ಜೀವನ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದರೆ ಈಗ ನಾವು ಕೆಲಸ ಮಾಡ್ತಾ ಅಡಕೆ ಸೇಪಿಸ್ತೇವೆ ಅಡಕೆ ಸೇಪಿಸ್ತೇವೆ ನಾವು 8 ಗಂಟೆ ಹೊತ್ತಾರೆ ಹೋಗ್ತೋ ಬೇಕ ಅದೇನು ನಮಗೆ ಬೇಕಾದ ಟೈಮ್ ಸಿಕ್ಕುತ್ತು ಬೇಕ ಮಧ್ಯಾಹ್ನ ಟೈಮ್ ಇರ್ತು ಬೇಕ ಬೈಕ್ ಒಂದು 4 ರೀತಿ ಬತ್ತು ಮನೆ ಯಾಕಂದ್ರೆ ಒಂದೇ ದಿನ ಕೆಲವೊಮ್ಮೆ 1,000 ರೂಪಾಯಿ ಎಲ್ಲ ಹೋಗ್ತು ಕೆಲವೊಮ್ಮೆ 900 ರೂಪಾಯಿ ಎಲ್ಲ ಹೋಗ್ತು 800 ರೂಪಾಯಿ ಎಲ್ಲ ಹೋಗ್ತು ಹಂಗೆ ಬೇಕ ಈಗ ರಾಜ್ಯ ನಿಮ್ಮ ಮಕ್ಕಳು ಉಳ್ಳರು ಒಂದು 5-6 ಜನ ಮಕ್ಕಳು ಉಳ್ಳರು ಬೇಕ ಜೀವನ ಹೋಗ್ತು ತೊಂದರೆ ಇಲ್ಲ ಬೇಕ ಅದು ಇದೊಂದು ವ್ಯಕ್ತಿ ಬೇಕ ಬಂದಿಯ ಇನ್ನಿಕ ರಿಕ್ಷಾ ಉಂಟು ರಿಕ್ಷಾ ಇತ್ತಡೆ ಬಾಡಿಗೆ ಇತ್ತಡೆ ಹೋಗ್ತೆ ಒಂದು 200 ರೂಪಾಯಿ ಪುರ ಒಮ್ಮೆ ಆಗ್ತು ಬೇಕೊಮ್ಮೆ ರಜೆ ಇದ್ದ ದಿನ ಮನೆ ಇದ್ರೆ ಬಾಡಿಗೆ ಇತ್ತಡೆ ಹೋಗ್ತೆ ಹಂಗೆ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇತ್ತಡೆ ಆತ
0: ನಿಮ್ಮ ಕೆಲಸ ನಿಮ್ಮ ಮನಸ್ಸಿಗೆ ನೆಮ್ಮದಿ
1: ನಾ ಮಾಡ್ತಂತ ಕೆಲಸ ನೀ ಅಡಕೆ ಸಿಗ್ತಾ ಇರ್ತದೆ ಹಂಗೇನು ಬೇಜಾರಿಲ್ಲ ಅದೇನು ನಂಗೆ ಖುಷಿ ನಾವು ಕೆಲಸ ಮಾಡ್ತೇನೆ ಅಂತಡೆ ಯಾರಾಗ್ಲೂ ಅದೇನಿ ಇನ್ನು ಅದುವೇ ಈಸೆ ಹೊತ್ತಿಗೆ ಬಾ ಈಸೆ ಹೊತ್ತಿಗೆ ಹೋಗು ಯಾರಲ್ಲ ಹೇಳ್ತಲ್ಲ ನೀನು ಆಸೆ ಮಾಡು ಈಸೆ ಮಾಡು
0: ಅಂತ ಹೇಳ್ತಾರೆ ನಾವು ಎಸ್ ಈಗ ಕುಂಬಾರ ಸಮುದಾಯ ಒಂದು ಮಡಕೆ ಮಾಡ್ತಾ ಒಂದು ಹಿಂದಿನಿಂದ ಬಂದ ಒಂದು ವೃತ್ತಿ ಈಗ ಈ ಕುಂಬಾರ ಸಮುದಾಯಲ್ಲಿ ಮಡಕೆ ಮಾಡ್ತಾ ವೃತ್ತಿ ಬಾರಿ ಅಳಿವಿನಂಚಿನ ಉಂಟು ಈಗಿನ ಯುವ ಸಮುದಾಯ ಅದಕ್ಕೆ ಮುಂದೆ ಬಂದಿಲ್ಲ ಈಗ ಈ ಯುವ ಸಮುದಾಯ ಅದಕ್ಕೆ ಮುಂದೆ ಬರಕಂದ್ರೆ ನೀವು ಅವ್ರಿಗೆ ಯಾವ ರೀತಿ ಏನ್ ಹೇಳ್ತೀರಿ ಅಂತ ಹೇಳಿ ಒಂದು ಹೇಳ
1: ಮಡಕೆ ಮಾಡಿದ ಬಗ್ಗೆ ಉಳಿಸತ್ತ ಬಗ್ಗೆ ಹೇಳ್ತಾರೆ ನಮ್ಮ ನೋಡತಾಳೆ ಗೊತ್ತಾಗುತ್ತೆ ಅಂದ್ರೆ ನಾವೇ ಕಲ್ತಲ್ಲ ನಿಜವಾಗಿ ನಾವು ಕಲ್ತೋಗಿತ್ತದರ ನಾವು ಅದರ ಕಲ್ತಲ್ಲ ನಮಗೆ ಆಗ ಕಲ್ಸತ್ತರಲ್ಲ ಇದ್ದಲ್ಲ ಹಂಗಾಗಿ ನಮ್ಮೂರಿನ ಒಂದು ಹಿರಿಯರು ಬಿಟ್ಟ ತಡೆ ಇಬ್ಬರು ಮಾಡ್ತಾರೆ ಅಸಿ ಈಗನ ಹುಡುಗರೇನಿ ಒಬ್ಬರು ಲಿಂಗಪ್ಪಣ್ಣಂದು ಅವರು ಡಿಸೈನ್ ದ ಮಾಸ್ಟರ್ ಡಿಸೈನ್ ದ ಮಾಡ್ತಾರೆ ಬಿಕ್ಕ ಜಗದೀಶ್ ಅವರು ಅವ ಸಾರನೆ ಕಲಸಿವತ್ತ ಬಿಕ್ಕ ಬೈಗಿಪುರ ಬಂದು ಮಾಡ್ತಾ ಬಿಕ್ಕ ರಾಜ್ಯದಿಂದ ಕೆಲಸ ಮಾಡ್ತಾ ಅವ ಚನ್ನ ನನ್ನ ಹೆಜ್ಜಿದನು ಅಂತೆಲ್ಲ ಈಗ ಮಾಡುಲ್ಲ ಬಿಕ್ಕಪುರ ಪ್ರಾಯದರ ಮಾತ್ರ
0: ಮಾಡ್ತಾರೆ ಉಳ್ಳರು ಇಬ್ಬರು
1: ಅದೇ ನಿಜವಾಗಿ ಹುಡುಗರು ಅದರ ಪುರ ಕಲ್ತೋಕು ಮಾಡೋಕು ಅಂತ ಹೇಳ್ತಾರೆ ನಮ್ಮ ಪರಂಪರೆ ಉಳಿಸೋಕು ಒಂಥರ ಕುಮಾರ ಸಮುದಾಯದ ಮಡಕೆದ ಉಳಿಯೋಕು
0: ವೃತ್ತಿ ಉಳಿಯೋಕು
1: ಹೌದು ವೃತ್ತಿ ಉಳಿಯೋಕು ಅನ್ನೋದು

0: ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಕವನ ಎಲ್ಲ ಬರೆದಿರಿ, ಕನ್ನಡ ಮತ್ತೆ ತುಳು ಮತ್ತೆ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆ ಅಂದ್ರೆ ಕುಂಬಾರ ಭಾಷೆಯಲ್ಲಿ, ಬ್ಯಾರಿ ಭಾಷೆ, ಹಿಂಗೇನೆ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕವನ ಬರೆದಿರಿ. ಈಗ ನಾವಿಂದು ಕನ್ನಡ ಭಾಷೆದೊಂದು ಕವನ ಹೇಳ್ತಂದ್ರೆ ಯಾವ್ದೊಂದು ಕವನ ನಿಮ್ಮೊಂದು ಇಷ್ಟವಾದ ಕವನ ಯಾವ್ದು ಹೇಳ್ತೀರಿ?
1: ಕನ್ನಡ ಭಾಷೆದ ಕವನ ನಾನು ಒಂದು ಓದುತ್ತೆ ಜಾಸ್ತಿ ಅಂತ. ಫಸ್ಟ್ಗೆ ಕನ್ನಡನೇ ಬರೀಕಿದ್ದೆ, ಬಿಕ್ಕ ತುಳು ಎಲ್ಲ ಬರೆ, ಎರಡೆ ಅಮ್ಮನ ಬಗ್ಗೆ ಒಂದು ಕವನ ಬರೆ. ಹೇಗೆ ಮರೆಯಲಿ, ಒಂಬತ್ತು ತಿಂಗಳು ಹೊತ್ತವಳನ್ನ, ಹತ್ತು ಊರನ್ನ ಸುತ್ತಿಸಿದವಳನ್ನ, ಸುತ್ತಿ ಹೊತ್ತು ತಿರುಗಿದವಳನ್ನ ನಾನು ಹೇಗೆ ಮರೆಯಲಿ. ಕೆನ್ನೆಗೆ ಮುತ್ತು ಕೊಟ್ಟವಳನ್ನ, ಬಾಯಿಗೆ ತುತ್ತು ಇಟ್ಟವಳನ್ನ, ಅವಳ ಕನಸ ಸುಟ್ಟವಳನ್ನ ನಾನು ಹೇಗೆ ಮರೆಯಲಿ. ಹೊಟ್ಟೆ ಪಾಡಿಗೆ ಬೆಂದವಳನ್ನ, ನೋವುಗಳಲ್ಲಿ ನೊಂದವಳನ್ನ, ಕಷ್ಟದಲ್ಲಿಯೇ ಬಂದವಳನ್ನ ನಾನು ಹೇಗೆ ಮರೆಯಲಿ. ವಿದ್ಯೆ ಕಲಿಸಿದ ಗುರುವಾದವಳನ್ನ, ಬುದ್ಧಿ ತಿಳಿಸಿದ ದೇವರಾದವಳನ್ನ, ನನಗೆ ಜಗವ ತೋರಿಸಿದವಳನ್ನ ನಾನು ಹೇಗೆ ಮರೆಯಲಿ. ಇದು ಕನ್ನಡ ಒಂದು ಅಮ್ಮನ ಬಗ್ಗೆ ಬರೆಯಂತ.
0: ಈ ಕರಾವಳಿ ಭಾಗ ನಡೆ ಅಲ್ಲಿ ಒಂದು ಭಜನೆಯ ಒಂದು ವಿಶೇಷವಾದ ಮಹತ್ವ ಉಂಟು. ಭಜನೆ ಕ್ಷೇತ್ರದಲ್ಲಿ ಎಲ್ಲ ಹೆಚ್ಚಿನವರೆಲ್ಲ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತದೆಂದು ನಾವು ನೋಡಿದ. ನೀವು ಒಂದು ಬೇತೆ ಬೇತೆ ಕಡೆ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತೇನೆ ನಾನು ನೋಡಿದೆ. ಕೂತು ಭಜನೆ ಮಾಡ್ತದೆ, ಕುಣಿತ ಭಜನೆ, ಹಿಂಗೆ ಬೇತೆ ಬೇತೆ ಇದರಲ್ಲಿ ನೀವು ಭಜನೆ ಎಲ್ಲ ಮಾಡಿರಿ. ಈ ಭಜನೆಯಲ್ಲಿ ನಿಮಗೆ ಯಾವ ರೀತಿ ಖುಷಿ ಉಂಟು ನಿಲ್ತದೆ ಅಂತ ಹೇಳಲ್ಲ?
1: ಅದು ಹುಟ್ಟು ನಿಂತಾನೆ ಒಂದು ಸಾಧಾರಣ ಒಂದು ನಾವೊಂದು 15 ವರ್ಷದಿಂದ ಬಿಕ್ಕ, ಈಗ ನಂಗೆ ಒಂದು 30 ವರ್ಷ ಆಯ್ತು. 15 ವರ್ಷ ಭಜನೆ, ಆ ಭಜನೆಯಿಂದಾಗಿ ನಾನು ಈ ಮೇಲೆ ಬಂದಿದೆ ಅಂತ ಯಾಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ ಗೆಳೆಯರ ಬಳಗ ಸಂಘಟನೆ ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಕ್ಕೆಲ್ಲ ಸಾಧ್ಯನಿದ್ದಲ್ಲ. ಅದರಿಂದಾಗಿ ನಾನು ಭಜನೆಯಿಂದ ಮುಖ್ಯವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತ ಹೇಳ್ತೆ ಅಂತೇಳಿ. ಭಜನೆ ನಾವು ಎಲ್ಲಿ ಹೊತ್ತಲ್ಲ ಭಜನೆ ಬಿಡ್ತಲ್ಲ, ಕುಣಿತ ಭಜನೆ ಮುಂದೆ ಬರೋ ಹೊತ್ತದ. ಈಗ ಭಜನೆ ಕುಣಿತ ಭಜನೆ ಹೊತ್ತಾಗ ಎಲ್ಲ ಹುಡುಗರ್ಲೆಲ್ಲ ಬಿಕ್ಕ ಎಲ್ಲ ಕೆಲಸ ಅದು. ಈಗ ಕುಳಿತಿ ಭಜನೆ ಇದ್ರೆ ನಾವು ಎಲ್ಲಿ ಯಾರು ಬರ ಕೇಳತ್ತಲ್ಲ ಬತ್ತಲ್ಲ ಅಂತ ಹೇಳ್ತಾರೆ. ಕುಳಿತಿ ಭಜನೆ ನಾವು ಹೋಗ್ತೇನೆ.
0: ನೀವೊಂದು ಇಷ್ಟೊಂದು ಸಾಧನೆ ಮಾಡಕೊಂಡೆ ಅಲ್ಲಿ ಮನೆದರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೀವು ಈ ಸಾಹಿತ್ಯ ಬರುತ್ತೆ ಅಥವಾ ನೀವು ಇಂಥದೆಲ್ಲ ಕೆಲಸ ಮಾಡಿರ್ತಿ, ನಿಮ್ಮ ಮನೆದರ್ ನಿಮ್ಮ ಯಾವ ರೀತಿ ನಿಮ್ಮ ಬೆನ್ನೆಲು ಬಾಗಿ ಉಳ್ಳವರು ನಿಲ್ತದೆ ಅಂತ ಹೇಳಲ್ಲ?
1: ಅದೇ ಕವನ ಬರೆತ ಬಗ್ಗೆ ಅಂತಂದ್ರೆ ಅಪ್ಪಂಗೆ ಅಮ್ಮಂಗೆ ಬಗ್ಗೆ ಅದರ ಬಗ್ಗೆ ಎಲ್ಲ ಆಸೆ ಗೊತ್ತಿಲ್ಲ ಅಂತಂದ್ರೆ. ಅವರು ಎಜುಕೇಶನ್ ಆಯಲ್ಲ ಅಮ್ಮಂಗೆ, ಅಪ್ಪಂಗದ್ರೆ ಸ್ವಲ್ಪ ಓದುತ್ತಾರೆ, ಅವರಿಗೆ ಗೊತ್ತುಂಟು. ಬಿಕ್ಕ ಅಣ್ಣ ಸಪೋರ್ಟ್ ಮಾಡ್ತಾರೆ ಜಾಸ್ತಿ, ಅವಂಗೆಲ್ಲ ಗೊತ್ತುಂಟು ಸಾಧಾರಣ. ಬಿಕ್ಕ ದೂರ ಕಾರ್ಯಕ್ರಮ ಹೊತ್ತಿ ಬರ್ತಾವ ಸುಮಾರು ದಿಕ್ಕಿ, ಈ ಕೊಡಗುಂಗೆ ಅಲ್ಲಿ ಪುರ ಹತ್ತಿ ಅವನ ಬತ್ತದ ಒಟ್ಟಿಗೆ ಹಂಗೆ ದೂರದ ಕಾರ್ಯಕ್ರಮ ಇತ್ತಡೆ ಬತ್ತ. ಬಿಕ್ಕ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ ಅಂತಡೆ, ಕವನಗಳ ಶೇರ್ ಮಾಡ್ತ ದೂರ ದೂರ ಅವಂಡೆ ಜಾಸ್ತಿ ಕಾಂಟ್ಯಾಕ್ಟ್ ಇರೋದು ನನ್ನಿಂದ ಜಾಸ್ತಿ ದೂರ ದೂರ ಕಾಂಟ್ಯಾಕ್ಟ್ ಆದ ಶೇರ್ ಮಾಡ್ತ ಹಂಗೆ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಮನೆಯಲ್ಲಿ ತೊಂದರೆ ಇಲ್ಲ.
0: ಎಸ್, ಈಗ ನೀವಿರ್ತೊಂದು ಪ್ರದೇಶ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದನದು ನೀವೀಗ ನಿಮ್ಮ ಸಾಹಿತ್ಯ ಬರವಣಿಗೆ ಇದರ ಮೂಲಕ ಅಂದ್ರೆ ಜನಗಳ ಮುಟ್ಟಿಸೋಕೊಂದಡೆ ಯಾವ ರೀತಿ ಸಾಮಾಜಿಕ ಜಾಲತಾಣ ಯಾವ ರೀತಿ ನೀವು ಯೂಸ್ ಮಾಡಿರಿ, ಅಲ್ಲದೆ ನೀವು ನಿಮ್ಮ ಈ ಸಾಹಿತ್ಯ ಕ್ಷೇತ್ರನ ಜನರಿ ಯಾವ ರೀತಿ ಮುಟ್ಟಿಸೋಣ ಅಂತ ಹೇಳಲ್ಲ?
1: ಮೊದಲು ಈಗ ಫಸ್ಟ್ ಪುರ ನಮಗೆ ನೆಟ್ವರ್ಕ್ ಇದ್ದಲ್ಲ, ಟವರ್ ಇದ್ದಲ್ಲ ನಮ್ಮೂರ್ನಿ, ನಾವೇನು ಅಲ್ಲಿ ಕುಂಬಾರಿಕ ಘಟ್ಟಕ್ಕೆ ಮಡಕೆ ಮಾಡ್ತ ಪ್ಲೇಸ್ ಅಲ್ಲಿಗೆ ಹೋಗ್ತದೆ ಮೊಬೈಲ್ ಒತ್ತಕ್ಕೆ ಅಲ್ಲಿಂದ ಅಲ್ಲಿ ಹೋಗಿ ಕಳಿ ಅದರ ಶೇರ್ ಮಾಡ್ತಾ ಅಲ್ಲಿಂದ ಬಿಕ್ಕ. ಆಗ ಪುರ ನಾನು ಆಸಿದ್ದಲ್ಲ, ಈಗ ಸುಮಾರು ವರ್ಷದಿಂದ ಒಂದು ವರ್ಷ ಎರಡು ವರ್ಷದಿಂದ ಬಿಕ್ಕ ಟವರ್ ಎಲ್ಲ ಆಯ್ತು ತೊಂದರೆ ಇಲ್ಲ. ಬಿಕ್ಕ ಈ ವಾಟ್ಸಪ್ ನೇ ಜಾಸ್ತಿ ಕವನಗಳ ಶೇರ್ ಏನಂತ ವಾಟ್ಸಪ್ ನೇ ಫಸ್ಟ್. ಒಂದು ನನ್ನ ಫ್ರೆಂಡ್ ಒಬ್ಬರು ತುಳು ಬರವು ತುಳು ಕಬಿತ್ತೆ ಹೇಳಿ ಗ್ರೂಪ್ಗೆ ನನ್ನ ಇದು ಮಾಡಿದ್ರು. ಹಂಗೆ ಒಂದೊಂದೇ ಗ್ರೂಪ್ ಆಗಿದೆ, ಸಾಧಾರಣ ಒಂದು 70 ಗ್ರೂಪ್ ಮುಟ್ಟುಂಟು. ಈಗ ಎಲ್ಲ ಗ್ರೂಪ್ಗಳಿಗೆ ಕೆಲವು ಶೇರ್ ಮಾಡ್ತಾ ಬಿಕ್ಕ ಸ್ಟೇಟಸ್ ಆಗ್ತಾ ಬಿಕ್ಕ. ಡೈಲಿ 8 ಗಂಟೆಗೆ ಒಂದು 7 ಬ್ರಾಡ್ಕಾಸ್ಟ್ ಉಂಟು, ಬ್ರಾಡ್ಕಾಸ್ಟಿಂಗ್ ಹಾಕುತ್ತಾ ಎಲ್ಲರಿಗೆ ಕವನ ಹೋಗ್ತು, ಸಾಧಾರಣ ಕಾಂಟ್ಯಾಕ್ಟ್ ಇದ್ದವರಿಗೆ ಬರೋ ಹೋಗ್ತು. ಹಂಗೆ ಇಷ್ಟ ಆಯರ್ ಸ್ಟೇಟಸ್ ಹಾಕ್ತಾರೆ, ಡೈಲಿ ಸ್ಟೇಟಸ್ ಹಾಕ್ತಾರೆ, ಒಂದು 10 ಜನ ಡೈಲಿ ಸ್ಟೇಟಸ್ ಹಾಕ್ತಾರೆ, ಅವರು ಶೇರ್ ಮಾಡ್ತಾರೆ.
0: ಎಸ್, ನೀವೀಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬೇತೆ ಬೇತೆ ಕೂಡಿ ಹೋಗಿರ್ತೀರಿ, ನೀವು ಹೋಗಿರ್ತೀರಿ, ನಿಮ್ಮ ಈ ಬರವಣಿಗೆ ಅಥವಾ ನಿಮ್ಮ ಸಾಹಿತ್ಯದ ಬಗ್ಗೆ ಯಾರಾಡಿ ಬಂದು ನಿಮ್ಮ ಕವಿಯಾಗಿ ಅಥವಾ ಈ ಬರವಣಿಗೆ ಮೂಲಕ ನಿಮ್ಮ ಯಾರಾಡಿ ಬಂದು ಗುರುತಿಸ್ತಾರ, ಏನಾಡಿ ಬಂದು ನಿಮ್ಮ ಕವನದ ಬಗ್ಗೆ ಏನಾಡಿ ಬಂದು ನಿಮಗೆ ಪ್ರೋತ್ಸಾಹ ಅಲ್ಲಿ ಬಂದು ನಿಮಗೆ ಏನಾಡಿ ಪ್ರೋತ್ಸಾಹ ಕೊಟ್ಟದ್ದು ಉಂಟ?
1: ಖಂಡಿತವಾಗಿ, ಈಗ ದೂರದೂರ ಹೋಗಲೇ ಸಾಧಾರಣ ನಾವು ಹೊತ್ತ ಎಲ್ಲರ ಕವಿಗಳು ಹಂಗೆ ಬರೆತಾರೆ ಹೊತ್ತೆ. ಹಂಗೆ ನಮ್ಮ ಕಾರ್ಯಕ್ರಮಗಳಿಗೆ ಹಿಂಗೆ ಹೊತ್ತೆಲ್ಲ ಕೆಲವ್ದರು ಹಿಂಗೆ ಹೇಳ್ತಾರೆ, ಅವ್ರು ಕವನ ಬರೀತಾರೆ, ಅವರೇ ಅವರೇ ಕೆಲವು ಬಂದು ಮಾತಾಡ್ತಾರೆ. ಹಂಗೆ ಮೊನ್ನೆ ಕಾರ್ಯಕ್ರಮ ಜನಪಣ್ಣಿ ಮಕ್ಕಳು ಬಂದು ನೆಲ್ಲಿ ಹೇಳಿದ್ರೆ ಮಕ್ಕಳು ಬಂದು ಹೇಳಿ ನಾವು ನಿಮ್ಮ ಕವನ ಪುರ ಸ್ಟೇಟಸ್ ಓದು ನೀಡ್ತೋ, ಹಂಗೆ ಖುಷಿ ಆಗುತ್ತೆ, ಲೈಕ್ ಬರೀತೀರಿ ಆ ಸತಿ ಎಲ್ಲ ನಾವೊಂಥರ ಖುಷಿ ಆಗುತ್ತೆ.
0: ಬರೆಯೋದು
1: ಅಭಿಮಾನಿಗಳು ಬರೆಯಕ್ಕೆ ಒಂದು ಹುಮ್ಮನಸ್ಸು ನೆಕ್ಸ್ಟ್ ಕೂಡ ಲೈಕ್ ನ ಬರೆಯುವ ಅಂದ್ರೆ ಓದುತ್ತಾರೆ ಉಳ್ಳರಿಂದ ಆಯ್ತು
0: ಓದುತ್ತಾರೆ ಉಳ್ಳರೊಂದೇ
1: ನಿಜವಾಗಿ ಓದುತ್ತಾರೆ ಇಲ್ಲ ನಾವು ಪಕ್ಕ ಹೇಳ್ತೇವೆ ವಾಟ್ಸ್ಆಪ್ ಓದುತ್ತಾರೆ ಕೆಲವ್ದು
0: ಹೆಚ್ಚಿನ ಓದುತ್ತಾರೆ ಆದ್ರೆ ಅದಕ್ಕೆ ನಿಮ್ಮ ಕಮೆಂಟ್ ಮಾಡ್ತಾರೆ ಬಾರಿ ಕಮ್ಮಿ
1: ಕಮ್ಮಿ ಕಮ್ಮಿ
0: ಮನಸ್ಸಲ್ಲಿ ಅವರಿಗೆ ಗೊತ್ತಿತ್ತು. ಈಗ ನಾವು ನಮ್ಮ ಭಾಷೆನ ಇಷ್ಟಪಟ್ಟಲೆ ನಮ್ಮ ನೀವು ನಿಮ್ಮ ಊರ್ನ ಒಂದು ಇಷ್ಟಪಡ್ತದೊಂದು ಇರ್ತದೆ. ಈಗ ನಿಮ್ಮ ಊರಿನ ಬಗ್ಗೆ ನೀವು ಏನ್ ಹೇಳ್ತೀರಿ?
1: ನಮ್ಮ ಊರಿನ ಬಗ್ಗೆ ಅಂತೇಳಿ ನಮ್ಮ ಊರಿನ ಎಲ್ಲಾ ಜನಗಳ ಇಷ್ಟಪಡ್ತಾರೆ.
0: ಸಾಮರಸ್ಯ ಮುಳಿಸ
1: ಸಾಮರಸ್ಯ ಅಂತೇಳಿ ಎಲ್ಲ ನಾವು ಕ್ರಿಕೆಟ್ ಟೀಮ್ ಹಾಗೆ ಅದೆಲ್ಲ ಎಲ್ಲರೂ ಉಳ್ಳು ಹಂಗೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ನಮ್ಮ ಊರಿನ ತೊಂದರೆ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ಉಳ್ಳು. ಬಂದಾರು ಕ್ರೀಡಾಪಟುಗಳ ಒಂದು ಕಾಶಿ, ಕ್ರೀಡಾ ಕಾಶಿ ಬಂದಾರ ಅಂತ ಕ್ರೀಡಾ ಕಾಶಿ. ಎಲ್ಲ ವಾಲಿಬಾಲ್, ಅಥ್ಲೆಟಿಕ್ಸ್, ಕ್ರಿಕೆಟ್, ವಾಲಿಬಾಲ್ ನೀ ರಾಷ್ಟ್ರ ಮಟ್ಟ ನೀ ಸುಮಾರು ಸತಿ ಹೋಯ್ ಅಂತ ಬಂದಾರ ಅಂತ ಸಾಧಾರಣ ಗುರುತಿಲ್ಲದ ಯಾರಿಲ್ಲ. ವಾಲಿಬಾಲ್ ಅಂತಂದ್ರೆ ಬಂದಾರ, ಬಂದಾರ ಅಂತ ವಾಲಿಬಾಲ್
0: ಬೆಳ್ತಂಗಡಿ ತಾಲೂಕು ಬಂದಾರ
1: ಬೆಳ್ತಂಗಡಿ ತಾಲೂಕು ಅಂದ್ರೆ ದೂರ ಹೋದ್ನಂತ ಕರ್ನಾಟಕ ಬಹುದು.
0: ನೀವೊಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಅದಲ್ಲದೆ ಇದು ನಿಮ್ಮ ಸ್ವಂತ ಭಾಷೆ ಕುಂಬಾರ ಭಾಷೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೆ, ಇದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಉಂಟು ಮತ್ತೆ ನೀವು ಇದರ ಬಗ್ಗೆ ಏನ್ ಹೇಳ್ತೀರಿ?
1: ಹೌದು ಖಂಡಿತವಾಗಿ ಖುಷಿಯಾಗುಂಟು. ಎಂತಂದ್ರೆ ನಾ ರೇಡಿಯೋ ಕಾರ್ಯಕ್ರಮ ಭಾಗವಹಿಸಿದ ಅಂತ ಇದು ಫಸ್ಟ್ ಸ್ಟುಡಿಯೋ ಹೋಗಿದ್ವಿ. ಒಮ್ಮೆ ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಕೊಂಡಿದ್ದೆ ಮಂಗಳೂರು ಆಕಾಶವಾಣಿಗೆ, ಅದು ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳಗಿ ಬಿಟ್ಟತ್ತ, ಅದು ಅವರು ಅಲ್ಲಿ ಹಾಕುತ್ತಾರೆ ಅಂತೇಳಿ. ಸ್ಟುಡಿಯೋಗೆ ಹೋಗಿದ್ದು ಮಾತಾಡ್ತದೆ ಅಂತೇಳಿ ಫಸ್ಟ್ ಟೈಮ್, ಅದು ನಮ್ಮ ನಮ್ಮ ಭಾಷೆ ಕುಂಬಾರ ಭಾಷೆ ಮಾತಾಡ್ತದೆ ಅಂದ್ರೆ ಭಾರಿ ಖುಷಿಯಾಗುಂಟು. ಅದಕ್ಕೆ ನೀವು ಕಳಗಿ ನಾವು ಕರೆಯಕ್ಕೆ ನಿಮಗೆ ಧನ್ಯವಾದಗಳು.
0: ಇಷ್ಟು ಮುಟ್ಟ ನಾವು ಈ ಸಂದರ್ಶನದಲ್ಲಿ ನಿಮ್ಮ ಸಾಹಿತ್ಯ, ನಿಮ್ಮ ಯಾವ ರೀತಿ ಜನಗಳ ಪ್ರೋತ್ಸಾಹ ಉಂಟು ಇದೆಲ್ಲ ಮಾತಾಡ್ದು. ನೀವೀಗ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಈಗ ಲಾಸ್ಟ್ ಆಗಿ ನೀವೊಂದು ನಮ್ಮ ರೇಡಿಯೋ ನಿನಾದ ಕೇಳುಗರಿ ಒಂದು ಏನಾದ್ರು ಹೇಳ್ತಾರೆ
1: ಅಂದ್ರೆ ನಮ್ಮ ಭಾಷೆ ಫಸ್ಟ್ ಟೈಮ್ ನನ್ನ ಕರೆದಿದ್ದೀರಿ ರೇಡಿಯೋ ನಿನಾದ ನೀಡಿ ಕುಂಬಾರ ಭಾಷೆದ ಬಗ್ಗೆ ಒಂದು ಪರಿಚಯ, ಕುಂಬಾರ ಭಾಷೆ ಬೆಳೆಯೋಕು ನೀಡಿದಿ ಕುಂಬಾರ ಭಾಷೆಯಿಂದ ನನ್ನ ಕರೆದಿರು. ಅದಕ್ಕಾಗಿ ಕುಂಬಾರ ಯಾಸ್ ಈ ರೇಡಿಯೋನ ಕೆಬ್ಬೆಗೊಡೋಕು, ಹಾಗೆ ಕುಂಬಾರ ಭಾಷೆ ಬೆಳೆಯಕ್ಕೆ ಸಹಕಾರ ಮಾಡೋಕು ಹೇಳಿ ನಿಮ್ಮ ಎಲ್ಲರೆಲ್ಲ ಕೇಳಿ.
0: ಸುತ್ತಮುತ್ತ ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿ ಬಂದಾರು ಗ್ರಾಮದ ಬಹುಮುಖ ಪ್ರತಿಭೆ ಚಂದ್ರಾಸು ಕುಂಬಾರ್, ಇವರು ಹವ್ಯಾಸಿ ಕವನ, ಕತೆ, ಲೇಖನ, ಪದ್ಯಗಳು ಮಾಡ್ತಾ ಒಟ್ಟಾರೆಯಾಗಿ ಇವರೊಂದು ಸಾಹಿತಿಯಾಗಿ ಬೆಳೆದು ಬಂದ ರೀತಿ, ಅವರಿಗೆ ಸಿಕ್ಕದಂತ ಗೌರವ, ಅವರಿಗೆ ಸಿಕ್ಕದಂತ ಪ್ರಶಸ್ತಿ, ಇದರೆಲ್ಲ ಬಗ್ಗೆ ಸುತ್ತಮುತ್ತ ನಾವು ಮಾತಾಡಿದ್ರು. ಅವರ ಬರವಣಿಗೆಗಳೆಲ್ಲ ಇನ್ನೂ ಜಾಸ್ತಿ ಪ್ರಸಿದ್ಧಿ ಪಡೆಯಲಿ, ಅವರಿಗೆ ಇನ್ನ ಬರತಂತದ್ದು ಜಾಸ್ತಿ ಜಾಸ್ತಿ ಅವಕಾಶಗಳು ಸಿಕ್ಕಿದ್ದು, ಇನ್ನೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ಸಿಕ್ಕಲಿ ನಾನು ಹಾರೈಸಿದ್ಮೇಲೆ ಈ ಸುತ್ತಮುತ್ತ ನಮ್ಮ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಂದ್ರಾಸ ಕುಂಬಾರ ಅವರ ಸಂದರ್ಶನ ಕೇಳಿರಿ. ಇಂದಿನೇ ಇನ್ನೊಂದು ಬೇತೆ ಬೇತೆ ಕಾರ್ಯಕ್ರಮಗಳಲ್ಲಿ ನಾನು ಮತ್ತೆ ಭೇಟಿಯಾಗುತ್ತೆ. ಅಸದಮುಟ್ಟ ಕೇಳಿ, ಇದು SDM ಕಾಲೇಜ್ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರ.

0: மாத்திரைகளா நமஸ்கார. யான ஹள்ளிமனை ஹைதராளி பண்றது கொய்யூரு. யான்ல ரேடியோ நீனாதான் கேனந்திரல லைக் சகார மல்பிளே ரேடியோ நீனாதான் 90.4 FM உன்னை நிகழும் மாத்திரல கேன்லே குஷிப்படையிலே.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
1: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ಲಾಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇಂದ್ರೆ
1: ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

ಮುಂಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಏನಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಮಾತೆರೆಗ್ಲ ಸೋಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರು ಮಣ್ಣು ನೀರ ಪರೀಕ್ಷೆ ಅಂತೇರಿ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂತೇರು
1: ಶೇಖರ ಅವು ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3104 0 8 4 0 8 4 0 8 ಫೋನ್ ನಂಬರ್ ಕೊಡೋರ 97 3104 0 8 4 0 8

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ತರದು ತಿರ್ತು ಹೋಗ್ದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶವಾಯದ್ದು ಅಂತ ಸುಲಿ ಮಾತಾಡಲವಲ್ಲಿ ಬೊಂಡ ಬರಲಿ ಬೇರೆ ನೀನಾದ ಏನ್ನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಿನಿಮಾ ಸಂಗೀತದ ವಿಶೇಷತೆಯನ್ನ ಪರಿಚಯಿಸುವ ಕಾಲಕ್ಕೆ ನಮ್ಮ ಪರಂಪರೆಯ ಭಾಗವಾಗಿ ಸಾಹಿತ್ಯ ಹೇಗೆ ಕೆಲಸ ಮಾಡಿತು, ಹೇಗೆ ಪ್ರೇರಣೆ ನೀಡಿತು ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಕವಿರತ್ನ ಕಾಳಿದಾಸ ಸಿನಿಮಾದ ರೆಫರೆನ್ಸ್ ಅನ್ನು ಇಟ್ಕೊಂಡು ನಮ್ಮ ಚರ್ಚೆಯನ್ನ ಮುಂದುವರೆಸಿದ್ವಿ. ಕಾಳಿದಾಸನ ಪಠ್ಯ ಸಿನಿಮಾ ಪಠ್ಯಕ್ಕೆ ಹೇಗೆ ಪೂರಕ ಆಗ್ತದೆ ಅನ್ನೋದನ್ನ ವಿಸ್ತೃತವಾಗಿ ನಾವು ಚರ್ಚಿಸಿದ್ವಿ. ಕನ್ನಡವನ್ನು ಒಳಗೊಂಡಂತೆ ಭಾರತದ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಂತ ಸಾಹಿತ್ಯ ಉಳಿದ ಮಾಧ್ಯಮಗಳಿಗೆ ಪ್ರೇರಣೆದಾಯಿಯಾಗಿ ಮೂಡಿ ಬಂದಿದೆ. ನೀವು ಗಮನಿಸಬೇಕು, ಪತ್ರಿಕೋದ್ಯಮ ಆಗಿರಬಹುದು ಅಥವಾ ಮುದ್ರಣ ಮಾಧ್ಯಮದಲ್ಲಿ ತಮ್ಮದೇ ಛಾಪು ಮೂಡಿಸಿದಂತ ದೊಡ್ಡ ದೊಡ್ಡ ಬರಹಗಾರರಾಗಿರಬಹುದು, ಅವರೆಲ್ಲರೂ ಕೂಡ ಈ ನೆಲದ ಪರಂಪರೆಯ ಸಾಹಿತ್ಯಕ ಶಕ್ತಿಯ ಬೆಂಬಲದಿಂದ ಅವರು ಮುನ್ನೆಲೆಗೆ ಬಂದವರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಪ್ರೇರಣೆ ಪ್ರಭಾವಗಳಿಲ್ಲದೇನೆ ಹೊಸ ಕಾಲದಲ್ಲಿ ಅಭಿವ್ಯಕ್ತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ವರ್ಬಲ್ ಪರಂಪರೆ, ವರ್ಬಲ್ ಟ್ರೆಡಿಷನ್ ಅಂತ ಕರಿತೀವಿ ನಾವು, ವಾಕ್ ಪರಂಪರೆ ಅಂತ ಕರಿತೀವಿ, ಅದರ ಮುಖಾಂತರ ನಮ್ಮ ಹಿಂದಿನ ಪ್ರಾಜ್ಞರು ಮಹತ್ವದನ್ನ ತಿಳಿದುಕೊಂಡಿದ್ರು. ಅದು ಹೊಸ ತಲೆಮಾರಿಗೆ ಕೂಡ ಆ ಪ್ರಜ್ಞೆ ದಾಟಿಕೊಳ್ಳುತ್ತಾ ಹೋಯಿತು. ಮುದ್ರಣ ಮಾಧ್ಯಮ ಬಂದಾಗ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ಜನಜನಿತ ಆದವು. ಅಂಥವುಗಳ ಪ್ರಭಾವಗಳ ಬೆಂಬಲದಲ್ಲಿ ತಮ್ಮದೇ ಆದ ಒಂದು ನಿಲುವುಗಳನ್ನು ನಮ್ಮ ಬರಹಗಾರರ ಪಡೆ ರೂಪಿಸಿಕೊಂಡಿತು. ಅಂಥವರು ಸಿನಿಮಾಕ್ಕೆ ಬಂದರು. ನನಗೆ ಬಹಳ ವಿಶೇಷ ಅನಿಸೋದು ಈ ಬಗೆಯ ಸಾಹಿತ್ಯದ ಪ್ರಭಾವ ಪ್ರೇರಣೆಯಿಂದ ಬಂದಂಥ ಬರಹಗಾರರು ಸಿನಿಮಾದಂತ ಆಧುನಿಕ ಮಾಧ್ಯಮವನ್ನು ಪ್ರವೇಶ ಮಾಡೋದು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ತರದ ಹಿನ್ನೆಲೆ ಇದ್ದಾಗ ಹೊಸ ಕಾಲಕ್ಕೆ ಬೇಕಾಗಿರುವಂತ ಒಳಿತಿನ ಮಾದರಿಗಳನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತಂದ್ರೆ ಒಳಿತಿನ ಮಾದರಿಗಳೆಲ್ಲವನ್ನು ನಿರಾಕರಿಸಿ ಅಗ್ರೆಸಿವ್ನೆಸ್ ಇಂಪಾರ್ಟೆಂಟ್ ಅಂತ ವಿತಂಡವಾದ ಮುಂದಿಡುವಂತ ಪ್ರಯತ್ನಗಳ ವಿಜೃಂಭಣೆಯ ಮಧ್ಯೆ ನಾವಿದ್ದೀವಿ. ಹಾಗಾಗಿ ನನಗೆ ವಾಕ್ ಪರಂಪರೆ, ಆ ಪರಂಪರೆಯ ಭಾಗವಾಗಿ ಕಲಾತ್ಮಕತೆ ಮುಂದುವರೆದಿರೋದು, ಆ ಕಲಾತ್ಮಕತೆಯ ಧ್ವನಿಯನ್ನ ಸಿನಿಮಾ ಮಾಧ್ಯಮ ಹೊಸ ರೀತಿಯಲ್ಲಿ ಅಳವಡಿಸಿಕೊಂಡಿರೋದು, ಅದು ಸಿನಿಮಾ ಗೀತೆಗಳ ಮುಖಾಂತರ, ಸಿನಿಮಾ ಸಾಹಿತ್ಯದ ಮುಖಾಂತರ ದಾಟಿಕೊಂಡು ತನ್ನದೇ ಆದ ಪ್ರಭಾವವನ್ನು ಬೀರಿರೋದು ಮುಖ್ಯ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ನೀವು ಸಿನಿಮಾ ಸಾಹಿತ್ಯವನ್ನ ಪ್ರತ್ಯೇಕ ಸಾಹಿತ್ಯವನ್ನಾಗಿ ಪರಿಗಣಿಸಿದಾಗಲೂ ಕೂಡ ಆ ಸಾಹಿತ್ಯಕ್ಕೆ ಮುದ್ರಣ ಮಾಧ್ಯಮದ ಮುಖಾಂತರ ಜನಜನಿತವಾಗಿರುವಂತ ಒಂದು ಮೌಲಿಕ ಗುಣ ಇದೆಯಲ್ಲ, ಅದೇ ಗುಣ ಸಿನಿಮಾ ಸಾಹಿತ್ಯಕ್ಕೂ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈ ಮಾತನ್ನ ದೃಢಪಡಿಸುವಂತ ಅನೇಕ ಉದಾಹರಣೆಗಳು, ಸಹಸ್ರಾರು ಉದಾಹರಣೆಗಳು ಭಾರತೀಯ ಸಿನಿಮಾ ಚಲನಚಿತ್ರ ರಂಗದ ಕೊಡುಗೆಗಳ ರೂಪದಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾವೆ ಅಂತ ಅನ್ಸುತ್ತೆ. ಹಾಗಾಗಿ ಸಿನಿಮಾ ಸಾಹಿತ್ಯಕ್ಕೇನೆ ಒಂದು ಮೌಲ್ಯಯುತವಾದ ಒಂದು ವೇಟೇಜ್ ಇದೆ ಅಂತ ನನ್ನ ಅಭಿಪ್ರಾಯ.

ನೀವು ಸಿನಿಮಾ ಗೀತೆಗಳನ್ನು ಕೇಳೋ ಕಾಲಕ್ಕೆ ಇದು ಅಧಿಕೃತವಾಗುತ್ತೆ. ಈಗೇನು ನಾನು ನನ್ನ ವಾದವನ್ನು ಮುಂದಿಡ್ತಾ ಇದ್ದೀನಲ್ಲ, ಈ ವಾದ ಅಧಿಕೃತವಾಗೋದು ಯಾವಾಗ ಅಂತಂದರೆ ತುಂಬ ಮಹತ್ವದ ಮೌಲಿಕ ಗೀತೆಗಳನ್ನು ನೀವು ಕೇಳಿದಾಗ ನಿಮಗೆ ಅದು ಮನವರಿಕೆ ಆಗುತ್ತೆ. ನಾನು ಹಿಂದೆ ನೆನಪು ಮಾಡಿಕೊಂಡಂಥ ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಮತ್ತು ಸಂಭಾಷಣೆಕಾರರು ಮತ್ತು ಚಿತ್ರಕಥೆಯ ರಚನಾಕಾರರು ಸಿನಿಮಾ ಮಾಧ್ಯಮವನ್ನು ಒಂದು ಪ್ರತ್ಯೇಕ ಸಾಹಿತ್ಯ ಪಠ್ಯದ ಮಾಧ್ಯಮವನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ಪ್ರಸ್ತಾಪ ಮಾಡಿದೆ, ನಾಗೇಂದ್ರ ರಾವ್ ಅವರ ಬಗ್ಗೆ ಮಾತಾಡಿದೆ, ಪುಟ್ಟಣ ಕಣಗಾಲ್ ಅವರು, ಸಿದ್ಲಿಂಗಯ್ಯ ಅವರು, ಈ ಎಲ್ಲ ನಿರ್ದೇಶಕರು ತಮ್ಮ ಒಳಗಿನ ಕಾಣಿಸುವ ಶಕ್ತಿ ಅಂದರೆ ಒಳಿತಿನ ಮಾದರಿಗಳನ್ನು ದೃಶ್ಯಾತ್ಮಕವಾಗಿ ಕಾಣಿಸಿ ಕೇಳಿಸಿ ಆ ಮೂಲಕ ಹೊಸ ತಲೆಮಾರರನ್ನು ಪ್ರಭಾವಿಸುವಂಥ ಪ್ರಯೋಗಗಳನ್ನು ನಡೆಸಿ ಅವರು ಯಶಸ್ವಿಯಾದ್ರಲ್ಲ, ಸೊ ಆ ಪರಂಪರೆಯ ಮುಂದುವರಿದ ಶ್ರೇಷ್ಠ ಕಾಣಿಕೆಗಳನ್ನಾಗಿ ನಾವು ಸಿನಿಮಾ ಗೀತೆಗಳನ್ನು ನೋಡಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ಗೀತೆಗಳು ನಮ್ಮನ್ನು ಪ್ರಭಾವಿಸ್ತವೆ, ಈ ಕ್ಷಣವನ್ನು ಸುಂದರವಾಗಿಸ್ತವೆ, ಮಧುರಗೊಳಿಸ್ತವೆ, ಒಂದು ಬಗೆಯ ಚೈತನ್ಯವನ್ನು ಕೊಡ್ತವೆ. ಹಾಗಾಗಿ ಗೀತೆ ಅನ್ನುವ ಒಂದು ಪದನೇ ಭಾರತೀಯ ಏನು ಕಾವ್ಯಮೀಮಾಂಸೆಯಲ್ಲಿ ಒಂದು ವಿಶೇಷ ಪ್ರಾತಿನಿಧ್ಯವನ್ನು ಪಡೆದಿದೆ. ಗೀತೆ ಅಂದರೆ ಭಗವದ್ಗೀತೆ ಅನ್ನುವಷ್ಟರ ಮಟ್ಟಿಗೆ, ಅಂದರೆ ಅದಕ್ಕೊಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಇದ್ದರೂ ಕೂಡ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಗೀತೆಗಳು ಅಂದರೆ ಕಾವ್ಯದ ಆಯಾಮಗಳು ಹೊಸ ರೂಪಗಳನ್ನು ಪಡೆದು ಹೊಸ ತಲೆಮಾರುಗಳನ್ನು ಪ್ರಭಾವಿಸ್ತಾ ಬಂದಿದ್ದಾವೆ ಅಂತ ಅನಿಸುತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಹಿಂದಿ ಚಲನಚಿತ್ರರಂಗದಲ್ಲಿ ಗುಲ್ಜಾರ್ ಅಂತ ಒಬ್ಬ ಶ್ರೇಷ್ಠ ಕವಿ ಚಲನಚಿತ್ರ ಗೀತೆಗಳಿಂದ ಸಾಧಿಸಿದ್ದಿದೆಯಲ್ಲ, ಅದು ತುಂಬ ವಿಶೇಷವಾದದ್ದು ಅಂತ ಅನಿಸುತ್ತೆ. ಕನ್ನಡದಲ್ಲಿ ನೀವು ಹುಡುಕೋದಾದರೆ ಉದಯ ಶಂಕರ್, ಆರ್ ಎನ್ ಜಯಗೋಪಾಲ್, ಹಂಸಲೇಖ, ತುಂಬ ಬರಹಗಾರರ ದೊಡ್ಡ ಪಡೆನೇ ಇತ್ತಲ್ಲ ಕರ್ನಾಟಕದಲ್ಲಿ, ಅವರು ತುಂಬ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ದಾರೆ. ನನಗೆ ಸಿನಿಮಾ ಸಾಹಿತ್ಯಕ್ಕೆ ಇನ್ನೊಂದು ಬಗೆಯ ಮೌಲಿಕತೆ ಪ್ರಾಪ್ತಿಯಾಗಿದ್ದು ಯಾವಾಗ ಅಂದರೆ ಜನಜನಿತವಾಗಿರುವಂಥ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಮತ್ತು ಸಾಹಿತ್ಯ ವಲಯದಲ್ಲಿ ತುಂಬ ಗಂಭೀರ ಬರಹಗಳ ಮುಖಾಂತರ ಗಮನ ಸೆಳೆದವರ ಕವಿತೆಗಳನ್ನು ಸಿನಿಮಾ ಅಳವಡಿಸಿಕೊಂಡ ಸಂದರ್ಭದಲ್ಲಿ ಒಂದು ವಿಶೇಷ ಪಲ್ಲಟ ಆಯಿತು ಅಂತ ಅನ್ಸುತ್ತೆ. ಯಾಕೆಂದರೆ ನಾನು ಅದಾಗ್ಲೇ ಹೇಳಿದೆ, ಸಿನಿಮಾ ಸಾಹಿತ್ಯಕ್ಕೆ ಒಂದು ವೇಟೇಜ್ ಇದೆ. ಯಾವಾಗ ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿ ಸಾಹಿತ್ಯ ಪ್ರಪಂಚದಲ್ಲಿ ಗಮನ ಸೆಳೆದಂಥ ಸಾಹಿತಿಗಳ ಗೀತೆಗಳನ್ನು ನೀವು ಸಿನಿಮಾಗಳಿಗಾಗಿ ಬಳಸಿಕೊಂಡಾಗ ಸಿನಿಮಾದ ಮೌಲ್ಯ ಒಂದಷ್ಟು ಮತ್ತೊಂದಷ್ಟು ಹೆಚ್ಚಿತ್ತು ಅಂತ ಅನ್ಸುತ್ತೆ.

0: ಮನದು.
1: ಕುವೆಂಪು ಅವರ ಕಾವ್ಯವನ್ನ ಕನ್ನಡದ ಸಂಗೀತ ನಿರ್ದೇಶಕರು ಬಳಸಿಕೊಂಡಿದ್ದಾರೆ, ಸಿನಿಮಾವನ್ನು ನಿರ್ದೇಶಿಸಿದ ಪ್ರತಿಭೆಗಳು ಬಳಸಿಕೊಂಡಿದ್ದಾವೆ. ಸೊ ಹಾಗಾಗಿ ಕುವೆಂಪು ಅವರು ಆಕ್ಚುಲಿ ಒಂದು ಅನುಭವವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಆ ಗೀತೆಯನ್ನ ತಮ್ಮ ಕವಿತೆಗಳನ್ನ ಸಿನಿಮಾದವರು ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ, ಅದು ನನಗೆ ಇಷ್ಟ ಆಗಲ್ಲ ಅನ್ನುವ ಕಾರಣಕ್ಕೆ ಕುವೆಂಪು ಅವರು ಕವಿತೆಗಳನ್ನ ಸಿನಿಮಾಕ್ಕೆ ಬಳಸಿಕೊಳ್ಳೋದಕ್ಕೆ ಅವಕಾಶ ನೀಡಬಾರದು ಅಂತ ನಿರ್ಣಯ ಮಾಡ್ತಾರಂತೆ. ಆದರೆ ರಾಜ್ಕುಮಾರ್ ಒಂದು ಸಿನಿಮಾದಲ್ಲಿ ಅವರ ಗೀತೆಯನ್ನು ಬಳಸಿಕೊಳ್ಳಬೇಕು ಅಂತ ನಿರ್ಣಯ ಆದಾಗ ಅವ್ರ ಮನೆಗೆ ಹೋಗಿ ಅಪ್ರೋಚ್ ಆದಾಗ ಅವ್ರು ಹೇಳ್ತಾರಂತೆ, ಇಲ್ಲ ನನಗೆ ನಿಮ್ಮ ಸಿನಿಮಾಕ್ಕೆ ಹಾಡುಗಳನ್ನು ಬಳಸಿಕೊಂಡಾಗ ಅದರ ಅರ್ಥ ಕೆಡುತ್ತದೆ ಅನ್ನುವಂಥ ಒಂದು ಮಾತುಕತೆ ಆಗತ್ತಂತೆ. ರಾಜ್ಕುಮಾರ್ ಏನು ಹೇಳಿದ್ರಂದ್ರೆ, ನೀವು ಈ ಕವಿತೆಯನ್ನು ನಮಗೆ ಬಳಸ್ಕೊಳ್ಳೋದಕ್ಕೆ ಅನುಮತಿ ಕೊಡಿ, ನಾವು ಇದನ್ನು ಸಂಗೀತ ಸಂಯೋಜಿಸಿ ಗಾಯಕರಿಂದ ಹಾಡಿಸಿ ನಿಮ್ಮಲ್ಲಿ ತರ್ತೇವೆ, ನಿಮಗೆ ಒಪ್ಪಿಗೆ ಆದರೆ ಮಾತ್ರ ನಾವು ಬಳಸ್ತೇವೆ ಅಂತ ಅವರು ಹೇಳಿದ್ರಂತೆ. ಅದರ ಪ್ರಕಾರ ಅವರು ರೆಕಾರ್ಡ್ ಮಾಡಿ ಆ ಹಾಡನ್ನು ಕೇಳಿಸ್ತಾರೆ. ಅದು ತೆರೆದಿದೆ ಮನೆ ಬಾ ಅತಿಥಿ ಅನ್ನುವಂಥ ಹಾಡು. ಆ ಹಾಡು ಕೇಳಿದ ನಂತರ ಭಾವುಕ ಆಗ್ತಾರಂತೆ ಕುವೆಂಪು ಅವರು.

ಆ ಹಾಡಿನ ವಿಶೇಷತೆ ಏನಂತಂದ್ರೆ ಕನ್ನಡದ ಒಂದು ಸಂಯಮ ಪೂರ್ಣವಾಗಿರುವಂತ ಒಂದು ಸಾಫ್ಟ್ ಲೇಯರ್ಡ್ ಟೋನ್ ಆ ಕವಿತೆಯಲ್ಲಿದೆ. ಆ ಕವಿತೆಯನ್ನ ಸಿನಿಮಾಕ್ಕೆ ತುಂಬಾ ಪ್ರಬುದ್ಧವಾಗಿ ಅಳವಡಿಸಿದ್ದಾರೆ ಸಿನಿಮಾ ನಿರ್ದೇಶಕರು, ಮತ್ತೆ ಸಂಗೀತ ನಿರ್ದೇಶಕರು ಕೂಡ ತುಂಬಾ ಭಿನ್ನವಾಗಿ ಆ ಪ್ರಯೋಗವನ್ನ ಮಾಡಿದ್ರು. ಆ ಹಾಡನ್ನ ಯಾರು ಹಾಡಿದ್ದಂದ್ರೆ ವಾಣಿ ಜಯರಾಮ್ ಮತ್ತು ಎಸ್ ಜಾನಕಿ ಅವರು. ಒಂದು ಅವರ ನಡುವೆ ಜುಗಲ್ಬಂದಿಯ ಹಾಗೆ ಆ ಕವಿತೆ ಕೇಳ್ತದೆ. ನೀವು ಪ್ರತ್ಯೇಕ ಸಾಹಿತ್ಯಿಕ ಪಠ್ಯವಾಗಿ ಅದನ್ನ ನೀವು ನೋಡಿದಾಗ ಆಗುವ ಅನುಭವ ಬೇರೆ, ಇವರಿಬ್ಬರ ಧ್ವನಿಯಲ್ಲಿ ಆ ಹಾಡನ್ನ ಕೇಳಿದಾಗ ಆಗುವ ಅನುಭವ ಬೇರೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ವಾಣಿ ಜಯರಾಮ್ ಅವರ ಧ್ವನಿ ಯಾವುದು ಮತ್ತೆ ಜಾನಕಿ ಅವರ ಧ್ವನಿ ಯಾವುದು ಅಂತ ಗುರುತಿಸಲಾರದಷ್ಟು, ಅಂದ್ರೆ ಒಬ್ಬರಿಗೊಬ್ರು ಒಂದು ಸ್ಪರ್ಧೆಯನ್ನು ಒಡ್ಡಿಕೊಂಡು ಹಾಡಿದಂತ ಗೀತೆ ಅದು. ಹಾಗಾಗಿ ತುಂಬಾ ಮಹತ್ವದ ಪ್ರಯೋಗ ಆಗಿತ್ತು ಅದು. ಹಾಗಾಗಿ ಈ ಹಾಡು ಕೇಳಿದಾಗ ಕುವೆಂಪು ಅವರು ಭಾವುಕ ಆಗ್ತಾರಂತೆ. ನನಗೆ ಈ ಕಾರಣಕ್ಕಾಗಿನೇ ಪ್ರತ್ಯೇಕ ಸಾಹಿತ್ಯಕ ಪಠ್ಯವಾಗಿ ಸಿನಿಮಾ ಸಾಹಿತ್ಯ ನನಗೆ ಮುಖ್ಯ ಆಗುತ್ತೆ. ಅಂದ್ರೆ ಶೂನ್ಯದಲ್ಲಿ ಯಾವುದು ಕ್ರಿಯೇಟ್ ಆಗೋದಿಲ್ಲ. ಇದನ್ನ ಹೊಸ ಕಾಲದ ನಿರ್ದೇಶಕರು, ಹೊಸ ಕಾಲದ ಸಿನಿಮಾ ನಿರ್ಮಾಪಕರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಹಿಂದಣ ಹೆಜ್ಜೆಗಳನ್ನ ಯಾಕೆ ನಾವು ರಿವಿಸಿಟ್ ಮಾಡಬೇಕು ಅಂದ್ರೆ ವರ್ತಮಾನವನ್ನು ಶುದ್ಧೀಕರಿಸಬೇಕು, ಹೊಸ ಕಾಲದ ತಲೆಮಾರುಗಳ ಒಳಗೆ ಒಳಿತಿನ ಮಾದರಿಗಳ ಪರವಾದ ಪ್ರಜ್ಞೆಯನ್ನ ಮೂಡಿಸಬೇಕು. ಆ ಕಾರಣಕ್ಕಾಗಿನೇ ಈಗಾಗಲೇ ಆಗಿ ಹೋಗಿರುವಂತ ಪರಂಪರೆ ಮುಖ್ಯ ಆಗ್ತದೆ. ಈಗಾಗಲೇ ಆಗಿ ಹೋಗಿರುವಂತ ಒಳಿತಿನ ಮಾದರಿಗಳ ಜೊತೆಗೆ ಗುರುತಿಸಿಕೊಂಡಂತ ಸಾಹಿತ್ಯದ ಪಠ್ಯ ಮುಖ್ಯ ಆಗುತ್ತೆ. ಅದನ್ನ ಆಧರಿಸಿಕೊಂಡು ಸಿನಿಮಾ ರೂಪುಗೊಂಡಾಗ ಇಡೀ ಚಲನಚಿತ್ರ ಮಾಧ್ಯಮಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ. ಕೇವಲ ಅದನ್ನ ಜನಪ್ರಿಯ ಅಂತ ಅಂದ ತಕ್ಷಣನೇ ನೀವು ಅದನ್ನ ಮಡಿವಂತಿಕೆಯ ನೆಲೆಗಟ್ಟಿನಲ್ಲಿ ಮಡಿವಂತಿಕೆಯ ಭಾವದಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಒಂದು ವಿಶೇಷವಾಗಿರುವಂತ ಮೌಲ್ಯಾತ್ಮಕತೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನನಗೆ ಆ ತೆರೆದಿದೆ ಮನೆ ಅತಿಥಿ ಗೀತೆ ಈ ಕಾರಣಕ್ಕಾಗಿ ಪ್ರಯೋಗಶೀಲ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಒಂದು ಒಂದು ಕಥನದ ಭಾಗವಾಗಿ ಗೀತೆ ಬರ್ತದೆ. ಆ ಗೀತೆಯನ್ನ ಅಷ್ಟೇ ಸಶಕ್ತವಾಗಿ ಕನ್ನಡದ ಗಾಯಕಿಯರು ಹಾಡ್ತಾರೆ. ಅವರಿಬ್ಬರ ಧ್ವನಿಯಲ್ಲಿ ಕನ್ನಡದ ಸೊಗಡು ಕೇಳಿ ಬರ್ತದೆ. ಆ ಸೊಗಡು ಮೂಡಿ ಬರುವ ಹಾಗೇನೆ ಆ ಸಂಗೀತ ಸಂಯೋಜನೆ ಆಗಿತ್ತು ಅನ್ನೋದು ತುಂಬಾ ಮಹತ್ವದ ಪ್ರಯೋಗ

ಮತ್ತೆ ಈ ತರದ ಅನೇಕ ಅಂದ್ರೆ ಈಗಾಗಲೇ ಆಗಿ ಹೋದ ಸಾಹಿತಿಗಳ ಗೀತೆಗಳನ್ನ ಹೊಸ ತಲೆಮಾರಿನ ಸಿನಿಮಾ ನಿರ್ದೇಶಕರು ಬಳಸಿಕೊಂಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಲೇಖಕರು ಏನು ಒಂದು ಸ್ಟ್ಯಾನ್ಸ್ ತಗೊಳ್ತಾರಂತಂದ್ರೆ, ನಾನು ಅದನ್ನು ಬರೆಯುವ ಕಾಲಕ್ಕೆ ನನ್ನೊಳಗೆ ರೂಪುಗೊಂಡಿದ್ದಂಥ ಭಾವಗಳು, ಆ ಭಾವಗಳಿಗೆ ಅನುಗುಣವಾಗಿ ನಾನು ಅದನ್ನು ಬರೆದಿದ್ದೆ. ಆದರೆ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ಮತ್ತೊಂದು ಮಾಧ್ಯಮಕ್ಕೆ ಅನ್ವಯಿಸುವಾಗ ಅವರು ನಿರ್ದೇಶಕರು ಸೋಲ್ತಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಬರಹಗಾರರಲ್ಲಿರುತ್ತೆ. ಹಂಗಾಗಿನೇ ನಮಗೆ ಭಾರತದಲ್ಲಿ ಸಿನಿಮಾ ಸಾಹಿತ್ಯವನ್ನು ಗಂಭೀರ ಸಾಹಿತ್ಯ ಅಂತ ಪರಿಗಣಿಸೇ ಇಲ್ಲ, ಪರಿಗಣಿಸಬೇಕಾದ ಅಗತ್ಯ ಇಲ್ಲ. ಆದರೆ ಸಿನಿಮಾದ ಮುಖಾಂತರ ಕೂಡ ಒಂದು ಮೌಲ್ಯಯುತವಾಗಿರುವಂಥ ಆಲೋಚನಾ ಕ್ರಮಗಳು ದಾಟಿಕೊಳ್ತವೆ ಅನ್ನುವಂಥ ಚಿಂತನೆಯನ್ನು ಇವತ್ತು ಗಟ್ಟಿಗೊಳಿಸಬೇಕಾಗಿದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈಗ ಬಹುತೇಕ ಭಾವಗೀತೆಗಳು ಸಿನಿಮಾ ಗೀತೆಗಳಾಗುವ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅದು ಸಿನಿಮಾ ವ್ಯಾಕರಣಕ್ಕೆ ಅನುಗುಣವಾಗಿನೇ ಆಗುತ್ತೆ ಅಂತ. ಈಗ ನೀವು ಸಿ ಅಶ್ವಥ್ ಅಂತ ದೊಡ್ಡ ಪ್ರತಿಭೆ, ಕನ್ನಡದ ಸುಗಮ ಸಂಗೀತ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿತ್ವ ಅದು, ಅವರ ಬಹುತೇಕ ಭಾವಗೀತೆಗಳು ಸಿನಿಮಾ ಗೀತೆಗಳು ಆಗುವ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಒಂದು ಬಗೆಯ ಫ್ಲೆಕ್ಸಿಬಲ್ ಸ್ಟ್ಯಾನ್ಸ್ ಅನ್ನು ತಗೋತಾರೆ. ಅದೇನು ಫ್ಲೆಕ್ಸಿಬಲ್ ಸ್ಟ್ಯಾನ್ಸ್ ಅಂತಂದರೆ, ಸುಗಮ ಸಂಗೀತದಲ್ಲಿ ಬಳಕೆಯಾಗಿರುವಂಥ ಪ್ಯಾಟರ್ನ್ಗಳನ್ನು ಅವರು ರೀಫ್ರೇಮ್ ಮಾಡ್ತಾರೆ ಸಿನಿಮಾ ಸಂಗೀತಕ್ಕೆ ಅಳವಡಿಸುವಾಗ. ಆ್ಯಸ್ ಇಟ್ ಈಸ್ ಆಗಿ ಅದನ್ನು ನಾವು ಸಿನಿಮಾ ಸಂಗೀತವಾಗಿ ಅದನ್ನು ಕೊಡುವ ಕಾಲಕ್ಕೆ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡೋದಕ್ಕಾಗೋದಿಲ್ಲ, ಒಂದು ರೀಫ್ರೇಮ್ ಬೇಕಾಗತ್ತೆ. ನೀವು ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತ ಕೆಲವು ಕ್ಯಾಸೆಟ್ಗಳ ಗೀತೆಗಳು ಸಿನಿಮಾ ಗೀತೆಗಳಾಗಿ ಪರಿವರ್ತನೆ ಆಗಿದ್ದಾವೆ. ಈಗ ಮೈಸೂರು ಮಲ್ಲಿಗೆ, ಟಿ ಎಸ್ ನಾಗಭರಣ ಅವರು ನಿರ್ದೇಶನ ಮಾಡಿದಂತ ಸಿನಿಮಾ ಮೈಸೂರು ಮಲ್ಲಿಗೆ, ಆ ಮೈಸೂರು ಮಲ್ಲಿಗೆಯಲ್ಲಿ ಬಳಕೆಯಾಗಿರುವಂತ ಗೀತೆಗಳು ಮುಂಚೆ ಭಾವಗೀತೆಗಳಾಗಿ ಕನ್ನಡ ಪ್ರಪಂಚವನ್ನ ಗಮನ ಸೆಳೆದಿದ್ದು, ಕನ್ನಡದ ಜನಮನವನ್ನು ಸೆಳೆದಿದ್ದು. ಚಾಲೆಂಜಿಂಗ್ ಏನು ಅಂದ್ರೆ, ಈಗಾಗಲೇ ಜನಜನಿತವಾಗಿರುವಂತಹ ಭಾವಗೀತೆಗಳನ್ನ ಸಿನಿಮಾಕ್ಕೆ ಅಳವಡಿಸಿಕೊಳ್ಳೋದು ತುಂಬಾ ಚಾಲೆಂಜಿಂಗ್ ಟಾಸ್ಕ್. ಅದು ಅದನ್ನ ಸಿ ಅಶ್ವಥ್ ಅವರು ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ. ಒಂದು ಗೀತೆ, ಒಂದು ಭಾವಗೀತೆ ಕ್ಯಾಸೆಟ್ ಮುಖಾಂತರ ಜನಜನಿತವಾಗಿರುವಂತ ಒಂದು ಭಾವಗೀತೆ, ಸುಗಮ ಸಂಗೀತದ ಲೇಯರ್ ಅನ್ನು ಒಳಗೊಂಡಂತ ಭಾವಗೀತೆ ಸಿನಿಮಾಕ್ಕೆ ಅಳವಡಿಸುವ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಬದಲಾಗಬೇಕು. ಯಾಕೆಂತಂದ್ರೆ ಆ ಮಾಧ್ಯಮದ ಎಕ್ಸ್ಪೆಕ್ಟೇಷನ್ ಬೇರೆ ಆಗಿರ್ತದೆ, ಅದರ ಮಾಧುರ್ಯದ ವ್ಯಾಕರಣನೇ ಬೇರೆ, ಸುಗಮ ಸಂಗೀತದ ಮಾಧುರ್ಯದ ವ್ಯಾಕರಣನೇ ಬೇರೆ ಆಗಿರ್ತದೆ. ಸೊ ಇದನ್ನ ಸೂಕ್ಷ್ಮವಾಗಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಅದನ್ನ ತುಂಬಾ ಎಚ್ಚರಿಕೆಯಲ್ಲಿ ಅದನ್ನು ಹಾಡ್ತಾರೆ ಅಷ್ಟು ಹಾಡುಗಳನ್ನು. ಮತ್ತೆ ಜಾನಕಿಯವರು ಕೂಡ ಅಷ್ಟೇ ಶ್ರದ್ಧೆಯಿಂದ ಹಾಡ್ತಾರೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ತುಂಬ ಜನಜನಿತವಾದ ಹಾಡದು.

ನೀವು ಬರೀ ಭಾವಗೀತೆಯಾಗಿ ಅದನ್ನು ಕೇಳಿ, ಆ ಕೇಳುವ ಆಸ್ವಾದ ಬೇರೆ, ಇದು ಸಿನಿಮಾ ಗೀತೆಯಾಗಿ ಬಂದಾಗ ನೋಡುವ ಆಸ್ವಾದ ಬೇರೆ. ನೋಡುವಿಕೆ ಮತ್ತು ಕೇಳುವಿಕೆ ಎರಡು ಸೇರಿ ನಮಗೆ ಒಂದು ಹೊಸ ಆನಂದವನ್ನ ಕೊಡುವ ರೀತಿಯಲ್ಲಿ ಅದು ರೀಫ್ರೇಮ್ ಆಗುತ್ತೆ ಅಂತ. ಇದು ಈ ಸೂಕ್ಷ್ಮಗಳು ನಮ್ಮ ಸಂಗೀತ ನಿರ್ದೇಶಕರು, ಸಿನಿಮಾ ಸಂಗೀತ ನಿರ್ದೇಶಕರು ಈ ಸೂಕ್ಷ್ಮಗಳನ್ನ ಅರಿತಿದ್ರು ಅಂತ. ಹಾಗಾಗಿ ನನಗೆ ಸಿನಿಮಾಕ್ಕಾಗಿ ನಾನು ಗೀತೆಗಳನ್ನು ಕೊಡುವ ಕಾಲಕ್ಕೆ ಅಥವಾ ನನ್ನ ಕಥೆಯನ್ನು ಕೊಡುವ ಕಾಲಕ್ಕೆ, ಕಾದಂಬರಿಯನ್ನು ಕೊಡುವ ಕಾಲಕ್ಕೆ ನಾನೇನು ಅನ್ಕೊಳ್ಬೇಕು ಅಂದ್ರೆ, ಸಿನಿಮಾ ಮಾಧ್ಯಮದ್ದೇ ಒಂದು ಸಪರೇಟ್ ಆದ ಒಂದು ತಾಂತ್ರಿಕ ಮತ್ತು ಬೌದ್ಧಿಕ ವ್ಯಾಕರಣ ಇದೆ. ಅದಕ್ಕೆ ನನ್ನ ಗೀತೆಯನ್ನು ಅವರು ಅನ್ವಯಿಸ್ತಾರೆ. ನನ್ನ ತಕರಾರುಗಳನ್ನು ಹೇಳಬಹುದು ನಾನು, ಅಂದ್ರೆ ಹೀಗೆ ಬದಲಾವಣೆ ಮಾಡಿ ಅಂತ ಹೇಳಬಹುದು. ಆದ್ರೆ ಸಂಪೂರ್ಣವಾಗಿ ನಾನು ಗೀತೆಗಳನ್ನೇ, ನನ್ನ ಬರಹಗಳನ್ನೇ ನಾನು ಸಿನಿಮಾಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಅದು ಮಡಿವಂತಿಕೆಯ ಭಾವ ಆಗುತ್ತೆ. ಹಾಗಾಗಿ ನನಗೆ ಕನ್ನಡವೂ ಒಳಗೊಂಡಂತೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂತ ಸಿನಿಮಾ ಗೀತೆಗಳಿದಾವಲ್ಲ, ತಮ್ಮದೇ ಆದ ಒಂದು ಸಾಹಿತ್ಯದ ಸತ್ವದ ಜೊತೆಗೆ ಗಮನ ಸೆಳೆದಿದ್ದಾವೆ ಅಂತ. ನೋಡಿ, ಈಗ ಭಾವಗೀತೆಯಾಗಿ ಜನಮನ ಗೆದ್ದಿದ್ದಂತ ಮೈಸೂರು ಮಲ್ಲಿಗೆಯ ಭಾವಗೀತೆಗಳು ಸಿನಿಮಾ ಗೀತೆಗಳಾದಾಗ ಹೊಸ ಎತ್ತರವನ್ನು ಪಡೆದವು ಅಂತ. ಇವತ್ತಿಗೂ ಕೂಡ ನೀವು ಜಾನಕಿ ಹಾಡಿದಂತ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಜನರ ಮನಸ್ಸಿನೊಳಗೆ, ಜನರ ಪ್ರಜ್ಞೆಯೊಳಗೆ

ಫ್ರೇಮ್ಡ್ ಪಠ್ಯ ಅಲ್ಲಿ ಬೇಕಾಗತ್ತೆ ಸಿನಿಮಾಕ್ಕೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಮೈಸೂರು ಮಲ್ಲಿಗೆಯ ಸಿನಿಮಾದ ಅಷ್ಟು ಗೀತೆಗಳು ತುಂಬಾ ಪ್ರಭಾವವನ್ನು ಬೀರುತ್ತವೆ. ಅದು ಹಿಸ್ಟಾರಿಕಲ್ ಅಂತ ಅನ್ಸುತ್ತೆ, ಅಂದ್ರೆ ಸಿನಿಮಾದ ಸಾಧ್ಯತೆಗಳನ್ನ ಸಾಹಿತ್ಯದ ಕಾಂಟೆಕ್ಸ್ಟ್ ಅಲ್ಲಿ ಎತ್ತರಕ್ಕೇರಿಸಿದ ಪ್ರಯೋಗವಾಗಿ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ನಾಟ್ ಓನ್ಲಿ ಮೈಸೂರು ಮಲ್ಲಿಗೆ, ಬೇರೆ ಬೇರೆ ಭಾಷೆಗಳಲ್ಲಿ ಆ ಥರದ ಪ್ರಯೋಗಗಳು ಆಗ್ತವೆ. ಸೊ ಈ ಮಾತಿನೊಂದಿಗೆ ಸಿನಿರಾಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ನಿಮ್ಮನ್ನು ಭೇಟಿಯಾಗಲಿದ್ದೇನೆ. ನಮಸ್ಕಾರ.

ನಾತರೆ ನಮಸ್ಕಾರ. ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಪದ್ನೇಳು ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮುಳ್ಳು ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂಚ ದೇಶ ಮಂತ್ರಿ ನಾತೆರ್ಲವಲ್ಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಿ.

0: ಸರಿ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ, ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಸವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ನನ್ನ ಹೆಸರು ತೇಜಸ್ವಿಕೆ, ನಾನು ದ್ವಿತೀಯ ಬಿಎ ವಿದ್ಯಾರ್ಥಿನಿ ಆಗಿದ್ದೇನೆ. ನನ್ನ ಕಥೆಯ ಹೆಸರು ಕನಸು. ಬಸ್ಸಿನಲ್ಲಿ ಕುಳಿತು ಸುಮ್ಮನೆ ಹೊರ ನೋಡುತ್ತಿದ್ದಳಾಕೆ. ಕಳೆದ 5 ವರ್ಷಗಳಲ್ಲಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ಸಲದ ಪ್ರಯಾಣ. ಸರಿಯಾಗಿ ಇದೇ 5 ವರ್ಷಗಳ ಹಿಂದೆ ಅಂತಹುದೇ ಬಸ್ಸನ್ನೇರಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದಳು. ಈಗ ಇರುವ ಪ್ರಪಂಚ ಜ್ಞಾನ, ತಿಳುವಳಿಕೆ, ಪದವಿ ಇವಿಷ್ಟು ಆಗ ಆಕೆಗೆ ಇರಲಿಲ್ಲ. ಹಿಡಿದಿದ್ದನ್ನು ಸಾಧಿಸಲೇಬೇಕೆಂಬ ಛಲದ ಹೊರತಾಗಿ ಇಷ್ಟು ವರ್ಷಗಳಿಂದ ಹೋಗಲೋ ಬೇಡವೋ ಎಂಬ ದ್ವಂದ್ವ ಸ್ಥಿತಿಯಲ್ಲಿದ್ದ ಮನಕ್ಕಿಂದು ತನ್ನ ಗಟ್ಟಿ ನಿರ್ಧಾರವನ್ನ ಹೇಳಿಯೇ ಬಿಟ್ಟಿದ್ದಳು. ಆದರೆ ಮನದ ಮೂಲೆಯಲ್ಲಿನ್ನೂ ಅದೇ ಹಿಂಜರಿಕೆ, ಭಯ, ಪಶ್ಚಾತ್ತಾಪವಿತ್ತು. ಇರಬೇಕಾದದ್ದ ಅವಳಂದು ತನ್ನ ಜೀವನದ ಒಂದು ಭಾಗವಾಗಿದ್ದ ಶಿಕ್ಷಣಕ್ಕಾಗಿ ಜೀವ ಜೀವನ ಎರಡೂ ಆಗಿದ್ದ ತನ್ನ ಕುಟುಂಬವನ್ನೇ ತೊರೆದಿದ್ದಳಲ್ಲವೇ. ಆ ಒಂದು ಆವೇಶದ ನಿರ್ಧಾರ ಆಕೆಯ ಇಡೀ ಬದುಕನ್ನು ಓರಿಯಾಗಿ ನಡೆಸಿಬಿಟ್ಟಿತ್ತು. ಈಗಲೂ ನೇರವಾಗುವ ಭರವಸೆಯಿಲ್ಲ. ಆ ಸಮಯಕ್ಕೆ ಆಕೆಯ ಪ್ರಕಾರ ಆ ನಿರ್ಧಾರ ಸರಿಯೇ ಆಗಿತ್ತು. ಅವಳಾದರೂ ಏನು ಮಾಡಬೇಕಿತ್ತು? ಪ್ರೀತಿಯ ಅಪ್ಪನಲ್ಲಿ ಅದೆಷ್ಟು ಕಾಡಿದ್ದಳು, ಬೇಡಿದ್ದಳು, ಅತ್ತು ಗೋಳಾಡಿದ್ದಳು. ಆದರೆ ಅಪ್ಪನ ಹಠ ಕೇವಲ ಆಕೆಯ ಮದುವೆ. ಆಕೆಯ ಕನಸು ಇಂಜಿನಿಯರಿಂಗ್. ಅದೊಂದು ಹೆಬ್ಬಯಕ್ಕೆ ಚಿಕ್ಕಂದಿನಿಂದಲೇ ಆಕೆಯ ತಲೆಯಲ್ಲಿ ಕುಳಿತು ಬಿಟ್ಟಿತ್ತು. ಈಗಲೂ ಇಂಜಿನಿಯರ್ ಆದುದರ ಕುರಿತು ಯಾವುದೇ ಬೇಸರವಿರಲಿಲ್ಲ. ಆದರೆ ಆ ಕನಸು ತನ್ನನ್ನು ತನ್ನ ಕುಟುಂಬದಿಂದ ಬೇರ್ಪಡಿಸಿತಲ್ಲ ಎನ್ನುವ ನೋವಷ್ಟೆ. 18ನೆಯ ವಯಸ್ಸಿಗೆ ಅಪ್ಪ ಮದುವೆಯ ಮಾತೆತ್ತಿದ್ದರು, ಹಠ ಹಿಡಿದಿದ್ದರು. ಇಷ್ಟು ಬೇಗ ಏಕೆ ಎನ್ನುವ ಪ್ರಶ್ನೆಗೆ, ಬೇಗ ಏನಿಲ್ಲ, 18 ಚಿಕ್ಕ ವಯಸ್ಸಲ್ಲ, ನಿನ್ನ ಅಮ್ಮ ನನ್ನ ಅಮ್ಮ ಎಲ್ಲರೂ ಇದೇ ವಯಸ್ಸಿಗೆ ಮದುವೆಯಾದದ್ದು ಎನ್ನುವಂತಹ ಟೊಳ್ಳು ನೆಪ. ಮದುವೆಯ ವಿಷಯ ಬಂದಾಗಲೆಲ್ಲ ಅವರ ಕೋಪ, ಈಕೆಯ ಅಳು ಇದ್ದೇ ಇರುತ್ತಿತ್ತು. ಆದರೆ ಅದಕ್ಕೆ ಸರಿಯಾದ ಕಾರಣ ಇಂದಿಗೂ ಆಕೆಗೆ ಸಿಕ್ಕಿರಲಿಲ್ಲ. ಅಮ್ಮ ಹಾಗೂ ತಾತ ಇಬ್ಬರೂ ತನ್ನ ಪರವಿದ್ದರೂ ಅಪ್ಪನ ಜೋರು ಮಾತಿಗೆ ಅವರ ಹಠಕ್ಕೆ ಹೇಳಿ ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದರು. ಕೊನೆಗೊಂದು ದಿನ ತಾನು ಮನೆಯಿಂದ ಹೊರಟು ಹೋಗುವುದೆಂದೇ ನಿರ್ಧರಿಸಿದ್ದಳು. ಅದೇನಾದರಾಗಲಿ, ಮದುವೆಯ ಕೂಪಕ್ಕೆ ಬಿದ್ದರೆ ಬದುಕು ಶೂನ್ಯವೇ. ಕನಸು ಮನೆಯೊಳಗೆ ಮನದೊಳಗೆ ಬಂಧಿಯಾಗಿ ಬಿಡುತ್ತದೆ. ಮನೆಯ ಎಲ್ಲರಿಗೂ ಕೂಡಿಯೇ ಪತ್ರ ಬರೆದಿಟ್ಟು ಹೊರಟಿದ್ದಳು. ಸರಿಯಾದ ಕಾರಣವನ್ನೂ ತಿಳಿಸಿದ್ದಳು. ಅಲ್ಲಿಂದ ತನಗಾಗಿ ಸಹಾಯ ಹಸ್ತ ಚಾಚಿದ್ದು ಆತ್ಮೀಯ ಗೆಳತಿ ಜ್ಯೇಷ್ಠ. ಹೋಗುವುದಾದರೆ ಬೆಂಗಳೂರಿಗೆ ಎಂದು ತೀರ್ಮಾನವಾಗಿತ್ತು. ಊರಿನಲ್ಲೇ ಹತ್ತಿರದಲ್ಲೇ ಇದ್ದರೆ ಮತ್ತೆ ವಾಪಸ್ಸು ಹೋಗಿಬಿಡಬಹುದೆಂಬ ಭಯ. ಜ್ಯೇಷ್ಠಳೆ ಬೆಂಗಳೂರಿನ ಪರಿಚಯಸ್ಥರ ಮನೆಯಲ್ಲಿ ವಾಸ್ತವ್ಯ ದೊರಕಿಸಿಕೊಟ್ಟಿದ್ದಳು. ಮೆರಿಟ್ ಆಧಾರದ ಮೇಲೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿತು. ವಿದ್ಯಾರ್ಥಿ ವೇತನದಲ್ಲೇ ಜೀವನ ಸಾಗಿಸಬೇಕಿತ್ತು, ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. 5 ವರ್ಷಗಳ ಕಷ್ಟ ಜೀವನಕ್ಕಾಗುವಷ್ಟಿತ್ತು, ನೋವು ತೂಕ ಹಾಕಲಾಗದಷ್ಟು. ಅದೆಷ್ಟೋ ಬಾರಿ ವಾಪಸ್ಸು ಮನೆಗೆ ಹೋಗಿಬಿಡಲೇ ಎಂಬ ಯೋಚನೆ ಬಂದಿದ್ದುಂಟು. ಆದರೆ ಓದು, ಅದೊಂದೇ ಆಕೆ ಅಲ್ಲಿರಲು ಕಾರಣ. ಹೆಗಲೇರಿದ್ದ ಪಾರ್ಟ್ ಟೈಮ್ ಕೆಲಸ ಹೆಚ್ಚಿನ ಒತ್ತಡವನ್ನೇರಿತ್ತು. ಆದರೆ ಅದಾಗದೆ ಜೀವನಕ್ಕೆ ಬೇರೆ ದಾರಿ ಇರಲಿಲ್ಲ. ಕೊನೆಗೂ ಓದು ಮುಗಿದು ಆಫರ್ ಲೆಟರ್ ಕೈಗೆ ಬಂದ ತಕ್ಷಣ ನೋವೆಲ್ಲ ಮರೆತು ಹೋಗಿತ್ತು. ಅಲ್ಲಿಗೆ ತನ್ನದೊಂದು ಕನಸು ಪೂರ್ಣ. ಆದರೆ ತನ್ನ ಕುಟುಂಬವನ್ನು ಸೇರುವ ಮತ್ತೊಂದು ಕನಸು ಹೆಗಲೇರಿತ್ತು. ಅದನ್ನು ನನಸಾಗಿಸಲೇಬೇಕು, ಪ್ರೀತಿಯಿಂದಲಾದರೂ ಹಠದಿಂದಲಾದರೂ. ಶಿವಮೊಗ್ಗ ತಲುಪುವಷ್ಟೊತ್ತಿಗೆ 5 ವರ್ಷಗಳ ಜೀವನ ಚಲನಚಿತ್ರದಂತೆ ತೇಲಿಹೋಯಿತು. ಕಂಡಕ್ಟರ್ ಶಿವಮೊಗ್ಗ ಎಂದು ಕೂಗಿ ಸೀಟಿ ಹೊಡೆದಾಗ ಎಚ್ಚೆತ್ತು ಬ್ಯಾಗ್ ತೆಗೆದುಕೊಂಡು ಕೆಳಗಿಳಿದಳು. ಚಲಿಸುತ್ತಿದ್ದ ಆಟೋಗೆ ಕೈಯಡ್ಡ ಹಾಕಿ ಮನೆಯ ವಿಳಾಸ ತಿಳಿಸಿದಾಗ ಆಟೋದವನು ನೇರವಾಗಿ ಮನೆಯ ಅಂಗಳಕ್ಕೆ ತಂದು ಬಿಟ್ಟ. ಆತನಿಗೆ ಹಣ ಕೊಟ್ಟು ಹಿಂದಿರುಗಿದಾಗ ಮಾನ್ಯ ಅಕ್ಕ ಎಂದು ಸಂತಸದಿಂದ ಬೊಬ್ಬೆಯು ಹಾಕಿದ್ದಳು. ಅಷ್ಟರಲ್ಲಿ ಅಮ್ಮ ಅಪ್ಪ ತಾತ ಎಲ್ಲರೂ ಹೊರಬಂದರು. ಎಲ್ಲರ ಕಣ್ಣಲ್ಲೂ ನೀರು. ಅಮ್ಮ ಆಕೆಯನ್ನು ತಬ್ಬಿ ಸಮಾಧಾನಿಸಿ ಮತ್ತ ಮನಸಾರೆ ಅತ್ತರೆ. ತಾತ ಅಕ್ಕರೆಯಿಂದ ತಲೆ ಸವರಿದ್ದರು. ಕೊನೆಯಲ್ಲಿ ನಿಂತಿದ್ದ ಅಪ್ಪನನ್ನು ತಬ್ಬಿ ಜೋರಾಗಿ ಅತ್ತಿದ್ದಳು. ಸಾರಿ ಅಪ್ಪ, ಅದಷ್ಟೇ ಮಾತುಗಳು ಹೊರಬಂದಿದ್ದವು ಅಳುವಿನಲ್ಲಿ. ಆ ಪೊಳ್ಳು ಜ್ಯೋತಿಷಿಯ ಮಾತು ಕೇಳಿ ನಿನ್ನ ಮದುವೆಯ ಮಾಡಿಸಿ ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದನಲ್ಲ ಮಗಳೇ, ನಿನ್ನ ಜೀವನವನ್ನೇ ಹಾಳು ಮಾಡುತ್ತಿದ್ದೇನಲ್ಲ ಮಗಳೇ. ಅಪ್ಪನದು ಮನದ ಮಾತಾಗಿತ್ತು. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ. ಕನಸು ಎಂದು ತಲೆ ಸವರಿ ಕಣ್ಣೊರೆಸಿಕೊಂಡರು. ಕಣ್ಣ ನೀರೇ ಕ್ಷಮೆ ಕೇಳಿತ್ತು ಮಗಳಲ್ಲಿ.
3: ಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
4: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
5: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
4: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
5: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
4: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
6: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
5: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
7: ಇನಿತ ತುಳು ಪ್ರಸಾರ ಗೋನಿಲೆಗು ಮಾತ ಮೊಕದೆಂಚು ಸುಲ್ಮೆ. ಇತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ ಕೆಬಿ ಮೆರಡ್ದ ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇನ್ಗ.
8: ಮುರಾಣಿ ಯಾನೊಂದು ಸ್ನೇಹಿತರ ನಡೆಪೋಯ ಹೋದಿಂಚನೆ ಕುಲ್ಲುದು ಪಾತೆರ್ದು ಉಭಯ ಕುಶಲವು ಪರಿಪೂರ ಪಾತೆರ್ದ ಅನಗ ಆರು ಬಂದ ಪೇರು ವಾ ಬೇನೆಂಡಲಾವಪ್ಪ ಕೂಲಿದ ಬೇನತ್ತೆ ಅಂದು ಅವು ನೆನಪಾಗಿ ನೆನಂತೂದಾನಗ ನನಗೆ ಕೂಲಿದ ಡಾಕ್ಟರ್ ಅನ್ನ ಸ್ನೇಹಿತ ಆದಿತ್ತು ಕೂಲಿದ ಡಾಕ್ಟರ್ ಏನಂತೂದಾನ ನೆನಪಾನು ರಾಯವಣ್ಣ ರೆಡಿ ನಕ್ಕು ತುಂಬ ಖಂಡಾಪಟ್ಟೆ ಕೂಲಿದೆ ಬೇನೆ ಸುರುವಣಿಗೆ ಇಡೀ ರಾತ್ರಿ ಜತೀಜರಿಗೆ ವಾ ಬೇನೆಂಡಲಾವು ಕೂಲಿದೆ ಬೇನತ್ತೆ ಅಂದು ಏ ಪೈರಿಗೆ ಬೇನೆ ಬತ್ತದೆ ಅಂದು ಕೇಂದ್ರ ಕೋಡೆ ಸುರುವಾಣ ಅಂದು ಐಕು ತುಂಬುದಲ್ಲ ಇದು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಹತ್ತಂದು ಏನು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲ ಆ್ಯಂಡ್ ಬೇನೆ ಶುರು ಆಂಡು ಅಪ್ಪ ಗ್ಯಾನ್ ಪಂಡೆ ತುಲೇ ಅವೇ ಇರು ಮಲ್ತ ಮಿಸ್ಟೇಕ್ ಇರು ಸುರುಟೇ ಅವು ಕಪ್ಪಾದಿಪ್ಪುನಗಣಿ ಸ್ಟಾರ್ಟಿಂಗ್ ಡೇ ಇರೇನೆ ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆಪೋತು ಅರ್ದಂಡ ಐಕ ಶುರುಕೆ ಆರಂಭದ ಹಂತೋಡೆ ಐಕ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪಳು ಐಕ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪಳು ಕ್ರಮೇಣವಾದ ಐಕ ಬೆಳ್ಳಿ ತುಂಬಿಸುವುದು ಮಲ್ಪೇರೆ ಸಿಲ್ವರ್ ಫಿಲ್ಲಿಂಗ್ ಮಲ್ತದ ದಾಳ ಪ್ರಾಬ್ಲಮ್ ಅನ್ಲೇಕ ಕೂಲಿದೊಂದು ಚಿಕಿತ್ಸೆ ಕೊರ್ಪಣ ಕಾರ್ಯಕ್ರಮ ಇರ್ದಾನೆ ಮಲ್ತಾರೆ ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರು ಅಪ್ಪನೆಯಪ್ಪ ಕೂಲ್ದಲ್ಲ ಒಂದು ನರಂಬುಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನಮಲ್ ಡೆಂಟಿನ ಪಲ್ಪು ಉಂಡು ಆ ನರಕ್ಕೆ ತಾಗದಾನಾಗ ವಿಪರೀತ ಬೇನೆ ಶುರು ಉಂಡು ಆತನಾಗ ಈರೆಗೆ ಜ್ಞಾನೋದಯ ಅಣ್ಣ ದಯನವಂಡ ವಾ ಬೇನೆಂಡಲ್ಲ ಅವು ಕೂಲ್ದೆ ಬೇನಂತ ಐಕ ತುಂಬ ಈ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜಾರೆ ನಮ್ಮ ದಾನೆ ಮಲ್ ಕೊಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದ್ಕೊಂಡು ಪಾತ್ರೆ ಉಂಟು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನೇಕ ಬರಂದ್ಲೇಕ ನಮ್ಮ ಜಾಗ್ರತೆ ಮಾಡ್ಕೊಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಇಲ್ಲ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಇಲ್ಲ ಬರ್ಪುಜಿ ಈ ಮಲ್ತನೇ ಮಿಸ್ಟೇಕ್ ಉಂದು ಅಣ್ಣ ತೊಂದರೆ ಜಿ ಇತ್ತಾಂಡ್ಲ ಇರೋ ಗೊತ್ತಾನತ್ತ ನಾನೊಂದೆ ಜಾಗ್ರತೆ ಮಾಡ್ಲೆ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪೇರ ಅಪ್ಪ ಇತ್ತೆ ಆ ವಿಪರೀತ ಬೇನೆ ಉಂಡು ಅಂಡ ಅವು ನರಕ್ಕೆ ತಾಗದ ನರಕ್ಕೆ ತಾಗಂಡಲ್ಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪಿಜ್ಜಿ ಜನಕುಲಿಗೆ ನನೊಂದು ತಪ್ಪು ಕಲ್ಪನೆ ಕೂಲಿ ಬತ್ತನ ಕೂಲಿ ದೆತ್ತು ಬಿಡ್ನಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪೇರ ಅಂದ ಕೂಲಿ ದೆಪ್ಪನ ಡಾಕ್ಟರ್ ಕೂಲಿ ದೆಪ್ಪನ ಡಾಕ್ಟರ್ನಾಗಲತ್ತೆ ಕೂಲಿ ದೆಪ್ಪುವೇರು ಅವು ತೀರಾ ಹಾಳಾದು ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನತ್ತಂದೆ ಇತ್ತ ಈರೆಗ್ ಬತ್ತನ ಬೇನದ ಕೂಲಿ ಒರಿಪೋಲಿ ಅಯ್ಯ ದಾಲ ತೊಂದರೆ ಇಜ್ಜಂದು ಒರಿಪೋಲಿ ಜನಕ್ಕೂ ದಾನೆ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪುರಿ ಐಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮನ್ಪಣ ಒಂಜಿ ಚಿಕಿತ್ಸೆ ಉಂಡು ಬೇರು ನಾಳ ಚಿಕಿತ್ಸೆ ಅಂತ ಮನ್ಪೇರು ಈರೆಗ್ ವಿಶ್ವಾಸ ಇಪ್ಪುರ ವೈದ್ಯರ ನಡಿಗೆ ಹೋದು ಈರೆಗ್ ಏನಡ ವಿಶ್ವಾಸ ಇತ್ತ ಎನ್ನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕ್ಕೂ ಓಡೆಗಲ ಡಾಕ್ಟರ್ ನಡೆ ಬೋಣ ದ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅನ್ಪೇರು ವಿಶ್ವಾಸ ಬೋಡು ವಿಶ್ವಾಸ ಇಜ್ಜಿನ ಡಾಕ್ಟರ್ ನಡೆ ಬೋಣ ಮರ್ದು ಗೋರ್ನಲ್ಲ ದೇತೊಂಡಂಗ ನಂಗೆ ಅದೊಂದು ವಿಶ್ವಾಸ ಬರ್ಪಿ ಉನ್ನೆಟ್ಟು ಗುಣವೈದ್ಯ ಗುಣವೈದ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರ ನಡೆಪುವುದು ಸರಿಯಾಯಿನ ಇದನ್ನ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕ್ ಸರಿಯಾಯಿನ ಎಕ್ಸ್ರೇ ಇತ್ತದ ಐಕ್ ಸರಿಯಾಯಿನ ಒಂಜಿ ಡಯಾಗ್ನೋಸಿಸ್ ಅಂತ ಅನ್ಪೇರು ಅಂಕಲ ವೈದ್ಯಕೀಯ ಭಾಷೆಯಲ್ಲಿ ಅಯ್ಯ ಚಿಕಿತ್ಸೆ ಮಲ್ಪೇರು ತುಂಬ ಒಂಜಿ ಪರೀಕ್ಷೆ ಮಲ್ಪೇರು ಪರೀಕ್ಷೆ ಮಲ್ತಿದ್ರೆ ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಮನ್ಕೇನ್ ಬೇರು ಕೇನ್ ತೂದಾನಾಗ ಐಕ್ ಈ ರೀತಿಯ ಚಿಕಿತ್ಸೆ ಮಲ್ಪೊಲಿ ಈರ್ ಹಿಂಗೆ ಮೇಲ್ನೋಟಕ್ಕೆ ತೂನಾಗ ಈರ್ನ ಬೇನೆ ಉಂಡು ಬಣ್ಣಾಗ ಅವು ಹೆಚ್ಚಿನ ಅಂಶ ಬೇರುನಾಳ ಚಿಕಿತ್ಸೆ ಮಲ್ತಂಡ ದಾನೆ ಮಲ್ಪಂಡ ಆಯ್ತು ಉಲಾಯ್ದ ಪಲ್ಪ್ ಅನ್ಪೇರ ನರನ್ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದು ರೂಟ್ ಕೆನಾಲ್ ಬೇರ್ದೊಳೆ ಒಂಜಿ ತೂತುಂಡು ಕೆನಾಲ್ ಇಪ್ಪುಂಡು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೆ ಗೊತ್ತಿಪ್ಪು ಎರ್ಲೈನ ಕುಂಬುಗಳ ಒಂಜಿ ಉಲಾಯ್ ಸಿರಿ ಇಂದಿಪ್ಪುಂಡು ಆ ರೀತಿಡು ಐಕ್ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳೆ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಂಡ ಈರ್ನ ದುಂಬುದ ಕೂಲಿ ಅಂಚೆತ್ತರೆ ಅವೇ ಟೈಪು ನಿಕ ವಾ ರೀತಿದ ಬೇನೆ ಬರಂದ್ಲೆಕ್ಕ ಸಂದರ್ಭ ಬರ್ಪುಡು ಅಂಚೆ ನನ ಲೇಟ್ ಮಲ್ಪ ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನನಾಂಡಲ್ಲ ಇವರ ಜಾಗ್ರತೆ ಮಲ್ತದ ಅಯ್ಯ ಚಿಕಿತ್ಸೆ ಮಲ್ಪಲೆ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ಯ ಅತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅಂತಾರೆ ಆ ನೆತ್ತ ಬರ್ಕೊಂಡು ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಕೊಂಡು ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆ ಕೂಡ ಡಾಕ್ಟರ್ ನಗಲ್ ಖಂಡಿತ ಸ್ಪಂದಿಸದೆ ಈರೆಗೆ ಕೊರ್ಕೊಂಡು ಅಂಚಿನ ಚಿಕಿತ್ಸೆ ಕೊರಪೇರು ಖಂಡಿತ ಈರೆಗೆ ವಾ ರೀತಿದ ಕಾಯಿಲೆಲ್ಲ ಬರ್ಪುಚಿ ಅವೇ ನಮ್ಮ ಬಾಯಿ ಪಂಡ ಅವನಿಗೆ ಗೇಟ್ ವೇ ನಮ್ಮ ದೇಹದ ಗೇಟ್ ವೇ ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಉಂಡು ಬಾಂಬೆ ಉಂಡು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ ವೇ ಬಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಕೊಂಡು ತುಯರೆ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಬೇರು ಕೂಲಿದ ಆರೋಗ್ಯವಾಡು ಬಾಯಿದ ಆರೋಗ್ಯವಾಡು ನೆಗ್ಲೆಕ್ಟ್ ಮಾಡ್ಬೇರು ಅಂಡ್ ಐ ನೆಗ್ಲೆಕ್ಟ್ ಮಾಡ್ತಂಡ ನಮ್ಮ ಉದರದ ರೋಗ ಉದರ ಸಂಬಂಧಿ ಕಾಯಿಲೆಗಳು ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಕಾಯಿಲೆ ಬರ್ಕೊಂಡು ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಬರ್ಕೊಂಡು ಬಾಯಿಡ್ ಉಂಟಾಪಣ ಒಂಜಿ ಇಪ್ಪು ನಂಚಿನ ಒಂಜಿ ರೋಗ ಅಣು ಹೃದಯಗೂ ಕವಾಟೋದ ಮಿತ್ ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಸಂಕ್ಷಿಪ್ತವಾದ ಮಾಡ್ಬಿಟ್ಟು ಬಾಯಿದ ರೋಗ ಒಂಜಿ ರೋಗಾಣುಡು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಅಂಚಿನ ಬಾರಿ ದುಷ್ಪರಿಣಾಮ ಮಲ್ಪಣ ಅಂಚಿನ ಕಾಯಿಲೆ ಬರ್ಕೊಂಡು ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು ಉಗೆರೆ ತಿನ್ಪುಣ ಅಂಚಿನ ಆ ಮಾವು ತಿನ್ಪ ಐನ ತಿಂದಿದೆ ಬಾಯಿದ ಕ್ಯಾನ್ಸರ್ ಬರ್ಬೋದು ಬಾಯಿ ಆಮಲ್ ಪೆರಾಪುಜಿ ಕೆಲವು ತೂದಿ ಪರ ಬಾಯಿ ಈತೆ ಆ ಬಾಯಿ ಆಮಲ್ ಪೆರಾಪುಜಿ ಅಂಚಿನ ಪೂರ ಸೀಕಲು ಈ ದುಶ್ಚಟೊಟ್ಟು ಬರ್ಕೊಂಡು ಇಂಚಿನ ಮಾತ ಕಾಯಿಲು ಕೂಲಿದ ಮಾತ್ರ ಚಿಕಿತ್ಸೆ ಮಲ್ಪಣ ದಂತ ವೈದ್ಯರ ಬಂಡ ಆ ಟೋಟಲ್ ಓರಲ್ ಸರ್ಜರಿ ಅನ್ಪೇರು ಓರಲ್ ಸರ್ಜರಿ ಬಂಡ ಆ ಕ್ಷೇತ್ರ ಆತ ವಾಸ್ಟ್ ಆದುಂಡು ಅಂಚ ಪ್ರತಿವರಿಲ್ಲ ಬಾಯಿದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ ಸರಿಯಾದ ಗಮನ ಹರಿಸನ ದಿನಕ್ಕೂ ಎರಡು ಸತ್ಯ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ ಅಕ್ಲೆಗೆ ಸರಿಯಾದ ಕಾಂಡೆಲ್ಲ ರಾತ್ರಿ ಒಣಸಾದು ತಿಂದ್ರೆ ಐನೂರು ಸರಿಯಾದ ಬ್ರಷ್ ಮಾಡ್ತಂಡ ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ ಸಮರ್ಪಕವಾದ ಬ್ರಷ್ ಮಾಡ್ತಂಡ ವಾ ರೀತಿದ ಬಾಯಿದ ಸೀಕಲ ಬರಿಯರ ಸಾಧ್ಯ ಜಿ ಐ ತೊಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಲ್ಲ ಎಡ್ಡ ರೀತಿ ಆಯರ ಸಾಧ್ಯ ಉಂಟು
9: ಇದು ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲೆ ಚಾಪರಂಡ ಜೋಕ್ಲೆ ಕೂಲಿ ದೆಕ್ಕದಂಡ ಮೋನ ಹಾಕದಂಡ ಇಂಚಿನ ಪಡೆದು ಕೆಲವು ಜೋಕ್ಲು ಕಂಡುಗೋಬಹುದು ಕೂಲಿ ದೆಕ್ಕದನೆ ಕೂಲಿ ದೆಕ್ಕದ ಪಂಡ ಚಾಪರ್ಪನು ಇಂಚಿನ ಜೋಕ್ಲೆ ಇರ್ತದ
8: ಸರಿ ಸರಿ ಈ ಭಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ ಜೋಕುಲು ಕೆಲವು ಕೂಲ್ ಲೆಕ್ಕಲೆಕ್ಕ ಆಕ್ಷನ್ ಮಲ್ತದ ಕುಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲ್ ಲೆಕ್ಕದ ಇಪ್ಪಿಜರು ಬಾಯಿ ಮುಕ್ಕಲ್ದು ಬತ್ತ ಚಾ ಬರ್ಪೇರು ಕೂಲ್ ಲೆಕ್ಕದೇ ಇಪ್ಪಿಜರು ಹೊರ ಮೋನೆ ಚಣ್ಣಿ ಮಾಡ್ಬೇರು ಬಾಯಿ ಮುಕ್ಕಲ್ ಪೇರು ಬರ್ಪೇರು ಕೂಲ್ ಲೆಕ್ಕದ ಇಪ್ಪಿಜರು ಒಟ್ಟಾರೆ ಅಮಸರ ಅಂಚನೆ ಕೆಲವು ಜೋಕುಲು ಚೂರು ದೆಕ್ಕಲೆಕ್ಕ ಮಾಡ್ಬೇರು ಎದುರು ಮಾತ್ರ ದೆಕ್ಕುವೇರು ಎದುರು ಮಾತ್ರ ದೆಕ್ಕೊಂಡೆ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳಿ ಬಾಯಿ ಪಾಡ್ಬೇರು ಉಬ್ಬಿ ಬೇರೆ ಬರ್ಬೇಕು ಎದುರದ ಮಾ ಕೂಲಿ ಮಾತ್ರ ಇಂಚರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇರು ಪರಕ್ಕೆ ಸಂದಾವನೆ ಅನ್ಬೇರು ಅಂತ ಅಂಜೆ ಪರಕ್ಕೆ ಸಂದಾದು ಬರ್ಬೇಕು ನೆಟ್ಟ ದಾನೆ ಅಪ್ಪಂಡ ಜೋಕ್ಲೇನೆ ಅಪ್ಪಮ್ಮೆ ಸುರೂಕು ಅಕ್ಲೇನೆ ಬಿಡ್ಪಣಂಟು ಆಯ್ತು ಅಪ್ಪಮ್ಮೆಲ್ಲ ಕೇರ್ ದೆತ್ತೋಡು ಜಾಗ್ರತೆ ದೆತ್ತೋಡು ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನೆ ಅಕ್ಲೇನೆ ಬಿಡ್ದು ಬಿಟ್ಟು ಬ್ರಷ್ ಪತ್ತೊಂದು ಅಕ್ಲಿನ ಕೈಟ್ ಪತ್ತೊಂದು ಕೂಲ್ ದೆಕ್ಕರೆ ಅಭ್ಯಾಸ ಮಾಡ್ಕೊಡಕ್ಕೆ ಆಗ ಸರಿ ಅಭ್ಯಾಸ ಮಾಡ್ತದೆ ಬುಕ್ಕ ದಿನೋಲ ಅಕ್ಲಿನ ಎದುರು ಇಪ್ಪೋಡು ಸುರೂಕ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲಿನ ಎದುರು ಅಕ್ಲಿ ಬ್ರಷ್ ಮಾಡ್ಕೊಳಕ್ಕೆ ತೂವೋಡು ಬುಕ್ಕ ನಿಕ್ಲಾರ್ದಿಗೆ ಬುಡ್ದು ಬುಡಿಯಾರಲ್ಲ ಅಕ್ಲಿ ಅಭ್ಯಾಸ ಅದಕ್ಕೆ ಪ್ರತಿವರಿಯಾಗಲ ಒಂಜಿ ಅಭ್ಯಾಸ ರೂಢಿ ಆಂಡ ಅವು ದುರಭ್ಯಾಸ ಮಾಡು ಎಡ್ಡೆ ಅಭ್ಯಾಸ ಮಾಡ ರೂಢಿ ಆಂಡ ಬುಕ್ಕ ಮನಸ್ಸು ಬುಡ್ಪುಜಿ ಆಯ್ ಬುಡ್ಚಿನಲ್ಲ ಹಿಂಗೆ ಬ್ರಷ್ ಮಲ್ತಿಜಿಲ್ಲ ಆಗ ಸಮಾಧಾನ ಇಪ್ಪುಜಿ ಅಂಚ ಆ ರೀತಿ ಜೋಕ್ಲೆಗ್ ನಮ್ಮ ಇಲ್ಲಿಡ್ ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಬೋದು. ಬುಕ್ ಅಕ್ಲಿನ ತೂದ ಅಭ್ಯಾಸ ಮಾಡ್ಬೋದು. ಅಕ್ಲಿಗೆ ದೆಕ್ಕು ಜನ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ ಒಂಜಿ ರೂಢಿ ಆಯ್ ಬುಕ್ ಅಕ್ಲಾತಿಗೆ ದೆಕ್ಕು ದೆಕ್ಕು ಜನ ದಾನೆ ಬಂಡ ಬಾಯ್ಡ್ ಪ್ಲಾಕ್ ಅಂತ ಬತ್ತು ಸುರುಕು ಅಂಟಂಟು ಅಗ್ರದ ಲೆಕ್ಕ ಸುರುಕು ಬತ್ತು ನಿಧಾನವಾದ ಆ ಅಂಟು ಪತ್ತು ನಾವು ಗಟ್ಟಿ ಹಾಕೋದು ಕ್ಯಾಲ್ಸಿಫಿಕೇಶನ್ ಅಂತಾರೆ. ಬಾಯ್ಡ್ ಇಪ್ಪಿನ ದಲ್ಲು ರಸೋದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೋದು ಗಟ್ಟಿ ಆಯ್ನದ ಬುಕ್ಕ ಅಯ್ನ ದೆಕ್ಕರೆ ಹಾಪುಚು ಅವು ಕೂಡ ಒಸಡುಗು ಸಂಬಂಧ ಬರ್ತಾ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪುಣ ಬುಕ್ಕ ವಿಪರೀತ ರಕ್ತಸ್ರಾವ ಆಪುಣ ಬುಕ್ಕ ಕೂಲ್ ಎಡಿಡ್ದಾಲ ಸೇರೋಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಪುಣ ಕೂಲಿ ಹೊಟ್ಟೆ ಹಾಪುಣ ಇಂಚ ಮಂಡ ಅಲ್ಪ ಸೇರ್ದಾನಾಗ ಒಂಜಿ ರಾಸಾಯನಿಕ ಕ್ರಿಯೆ ಆಪುಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡುದು ಉರುಗುವಿಕೆ ಅಂತ ಬರೀಕೆ ಅಪಗದಾನ ಆಪುಂಡ ಐಟೊಂಜಿ ಐಟೊಂಜಿ ಆಸಿಡ್ ಉತ್ಪತ್ತಿ ಆಪುಣ ಆಮ್ಲೀಯ ಒಂಜಿ ದ್ರವ ಉತ್ಪತ್ತಿ ಆಪುಣ ಆ ಆಮ್ಲ ಈ ಕ್ಯಾಲ್ಸಿಯಂ ಒಯ್ಪುಣ ಅಂತ ಶಕ್ತಿ ಒಂಜಿ ಆಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ನಾವು ಒಂದು ಬರ್ತಾ ಮೆತ್ತೆ ನಾವು ಅಂಚನೆ ನೆಟ್ ಕ್ಯಾಲ್ಸಿಯಂ ಕೂಲಿಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪುಣ ಆ ಕ್ಯಾಲ್ಸಿಯಂ ಓರೈಡ್ ಪಿದೈ ಬತ್ತನ ಕೂಲಿ ವೀಕ ನಿಧಾನ ವೀಕ್ ಆದ ಅಲ್ಪ ಕೂಲಿ ತುಂಡ ಆಪುಣು ಕುಂಬಾಯ್ಲೆ ಕಾಪುಣು ತುಂಡ ಏನಿದೆ ಬುಕ್ ಅಲ್ಪ ಹೊಟ್ಟೆ ಆಪುಣು ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲ್ಡ್ ಎನಾಮಲ್ ಗಟ್ಟಿಪುಣು ಎನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಅದ್ ಗಟ್ಟಿ ಆಯ್ನ ಅದು ಫಾಸ್ಟ್ ಅವು ಪ್ರೊಸೀಡ್ ಆದು ಕೂಲೈದಾಯ್ತು ಕೂಲಿದ ಸಿರಿ ಯಾರ ಕಡೆ ಬರಲೇ ಕೊನೆ ಪಲ್ಪ್ಗೆ ಹೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಆಗೋಣ ಅಪ್ಪಗ ಜನಕ್ಕೂ ರಾಗ ಮಾಡಬೇಕು ವಾ ಬೇನಂಡಲ್ಲವಪ್ಪ ಕೂಲಿದ ಬೇನಾತಂದು ಅಂಚ ಕೂಲಿ ದೆಕ್ಕನ್ನಿರ್ದಾದೆ ಒಂದು ಕೂರ ಇದು ಸಮಸ್ಯೆ ಶುರು ಆಗ್ಬೇಕು ಜೋಕ್ಲೆಗೆ ಇರಬಾರ್ಲೆ ಕೊನೆ ಜೋಕ್ಲೆಗೆ ದಾನೆ ಅಲ್ಪಂಡ ಸುರುಕ ಅಪ್ಪಮ್ಮಕ್ಕೆ ಯಾರು ದೆಕ್ಕುಜೇರು ಅಕ್ಕಳಿಗೆ ಅಭ್ಯಾಸ ಬಂತು ರೂಢಿಸದ್ಬೋದು ಹೋಗ ತನ್ನ ತೀಯಕ್ಕೆ

0: ಸರಿಯಾದ ರೀತಿಯ ಬ್ರಷಿಂಗ್ ಟೆಕ್ನಿಕ್, ಸರಿಯಾದ ರೀತಿಯ ಬ್ರಷ್ ಮಲ್ಪನ ಒಂದು ವಿಧಾನನೇ ಕೂಲಿ ಬೇಣಲ್ಲಿ ಬರ್ಪು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಅಲ್ಪ ಆಹಾರ ಕಣ ಉಂತಿರ ಸಾಧ್ಯ. ಸರಿಯಾದ ರೀತಿಯ ಬ್ರಷ್ ಮಲ್ತನ ಆಹಾರ ಕಣ ಉಂತಿಜಿದಂಡ ಅಲ್ಪ ಬುರುಗಿಕೆನ ಫರ್ಮೆಂಟೇಷನ್ ಆದ ಅದಲ್ಲ ಆ ಕೂಲಿ ಒಟ್ಟೆಪನ ಚಾನ್ಸ್ ಇಜ್ಜಿ ಅದನ್ನ ನಿಜ್ಜಿ ಬಾಪುನಂಜಿನ ಸಾಧ್ಯತೆ ಇಜ್ಜಿ ನೆತ್ತೇರು ಬರ್ಪುನಂಜಿನ ಸಾಧ್ಯತೆ ಇಜ್ಜಿ ಅಂಚ ಆಯ್ದಿಂದ ಆ ರೀತಿಯ ರೋಗ ಬರೆಯಲ್ಲದಲ್ಲ ಸಾಧ್ಯ.
1: ಕೆಲವರು ಬ್ರಷ್ ಮಲ್ತದ ಬ್ರಷ್ ನಾಯಿ ತುಚ್ಚಲಕ್ಕಾದ ಇಂದು ಈ ಒಂದು
0: ಸಾಮಾನ್ಯವಂಡ ಆಗ್ಲಿ ಬ್ರಷ್ ಮಲ್ಪುನೇಟ್ ಇಪ್ಪುಡು ತುಲೆ ಜನಕುಲು ಬುಕ್ಕೊಂಜ್ ಜನಕುಲು ದುರಭ್ಯಾಸ ಉಂಡು ಕಾಂಡ ಲಕ್ಕೀರ್ ಲಕ್ಕಿಬೆಟ್ಟಿಗೆ ಪೇಸ್ಟ್ ಮತ್ತೆ ಬ್ರಷ್ ಕೊಂಚ ಪೇಸ್ಟ್ ಪಾಡಿಯರ್ ಒಂಜಿ ಗಂಟೆ ಆ ಬ್ರಷ್ ಬಾಡಿ ಪಾಡಿಯರ್ ಆಗ್ಲು ಬೈದೊಳೆ ಪಾಡಿಯರ್ ದೆಕ್ಕಿಯರ್ ಪೇಪರ್ ಓದಿರ ಅಪ್ಪಗಾಯ ಪೇಪರ್ ಓದ್ನ ದೆಕ್ಕುಜಿಯರ್ ಕುಲು ಅಗ್ಗಿ ಬರೀನಿ ತಿರುಗು ಬೇರು ವಾಕಿಂಗ್ ಬೈಲಕ್ಕೆ ಹೋಗ್ಬೇರು ಅಪ್ಪಲ ಅಗ್ಗಿ ಓದಿ ಹೋಗ್ಬೇರಿ ಕೂಲಿ ದೆಕ್ಕುಜಿಯರ್ ನನ್ನ ಎರಡು ಪಾತ್ರ ಇರ್ಬೇರು ಅಪ್ಪಗಳ ಅಗ್ಗಿ ಬೇರು ಕೆಲವು ಪುಂಜನಗಳ ಅಭ್ಯಾಸ ಉಂಟು ಅಯ್ನ ಪಾಡೋದು ಅಡಿಲ್ಲಗೊಂಡೇ ಬೋದು ಅಡುಗೆ ಮಾಡ್ಬೋದು ನಾನೇ ಉಂಡ ಐಟೇಜೇ ಉಂಡ ಒಂಜಿ ಆ ವಸ್ತು ನಮ್ಮ ಒಂಜಿ ದುರ್ಗಂಧ ಇಪ್ಪುಡು ಇಡೀ ರಾತ್ರಿದ ಒಂಜಿ ಫರ್ಮೆಂಟೇಷನ್ ಆಯ್ನ ಒಂಜಿ ರೋಗಾಣು ಇಪ್ಪ ಉಗ್ರ ರಟ್ಟುಂಡು ನಮ್ಮ ಅಡುಗೆ ಮಾಡ್ಬೇಕು ರಟ್ಟುಂಡು ಪಾತ್ರನಾಗ ರಟ್ಟುಂಡು ಪೇಪರ್ ಓದ್ನಾಗ ಒಂಜಿ ಅಸಹ್ಯ ಅವು ಜನಪ್ರಿಯದಾನೆ ಕೆಲವು ಒಂದು ದುರಭ್ಯಾಸ ಉಂಟು ಪೂರ್ಣಗಳು ಎರಡ ಪಾತ್ರ ಒಂದು ಅಂತಂಡು ಬುಕ್ ಆಯ್ನ ಬಾಳ್ದಿ ಒಂದು ಪಾತ್ರ ಉಂಡು ಈ ರೀತಿ ಸರಿಯಾದ ರೀತಿ ಬ್ರಷ್ ಮಲ್ತನ ಅವು ಈ ಪಲ್ಲೆ ನಾಯಿ ತುಚ್ಚಿ ಲೆಕ್ಕ ಮಾಡ ತನ್ ಚಾಪುಚಿ ಒಂದು ನಾಯಿ ತುಚ್ಚಿನ ತಗಲೆ ತುಚ್ಚಿನ ಹಾಕಿ ಅಕ್ಕಿನ ಅಗ್ಗಿ ಅಗ್ಗಿ ಅಗ್ಗಿದ್ದು ಅಯ್ನ ಪೂರ ಹಾಳು ಮಂತು ಬಿಡ್ತು ಅವು ದುರಭ್ಯಾಸ ಐದು ನಿಮಿಷ ಬ್ರಷ್ ಮಲ್ತನಲ್ಲೇ ಅವು ಬೇಸಿಂದ ಅಲ್ಪ ನನಗೆ ಕರೆಕ್ಟ್ ಗುಂತಲೆ ಸರಿಯಾದ ರೀತಿ ಮಿತ್ ತಿರ್ತು ವರ್ಟಿಕಲ್ ಬ್ರಷಿಂಗ್ ಮಾಡ್ತಾರೆ ಮಿತ್ ತಿರ್ತು ಬ್ರಷ್ ಮಾಡ್ತಾರೆ ಹೊರಿಸಾಂಟಲ್ ಬ್ರಷಿಂಗ್ ಅಂತ ವರ್ಟಿಕಲ್ ಬ್ರಷಿಂಗ್ ಮಾಡ್ತದ ಸೈಡ್ಗೆ ಅಂಚಿಂಚಿ ಉಳಾಯ್ದ ಬುಡಕ್ಕೆ ನಾಲಗೆದ ಪೂರ ಸೈಡ್ ಐನು ಪತ್ತು ನಿಮಿಷ ಬ್ರಷ್ ಮಾಡ್ತಾ ಏನ ಬ್ರಷಿಂಗ್ ಟೆಕ್ನಿಕ್ ಬ್ರಷಿಂಗ್ ವಿಧಾನ ಮುಗಿಪುಣ ಅವತ್ತಂದೆ ಇಂಜಿನಾವಿ ಕೆಲಸ ಮಾಡ್ತಾ ಮಂಡೆ ಹೋಲ ಬಾಯಿಡ್ ಬ್ರಷ್ ಮಾಡ್ತಾ ಅಂಚಿಂಚಿ ಪೋಂಡ ಅರ್ಧ ಗಂಟೆ ಹತ್ತು ಒಂದು ಗಂಟೆ ಬ್ರಷ್ ಮಾಡ್ತಾನಲ್ಲ ಬಾಯಿ ಕ್ಲೀನ್ ಆಪುಚಿ ಅಂಚಾದಿಪ್ಪಣ ಆ ರೀತಿಯ ಬ್ರಷ್ ಮಲ್ಪನೆಟ್ಟು ಮಾತ್ರ ಆ ಬ್ರಷ್ ಹಾಳಾಗ್ತದೆ
1: ಬೊಕ್ಕಲ ಒಂಜಿ ಇಂಜಿನಾಗೈತೆ ನಮ್ಮ ಕೆಲವು ಜೋಕುಲ್ ರತು ಒಂದಲ್ಲ ತೆಟ್ಟು ಕೂಲಿ ಬರ್ಪಣ ಈ ತೆಟ್ಟು ಕೂಲಿನ ತಡೆಪುಲ್ ಅಂಚ ಅದನ್ನು ಜೀಪ ತಿನ್ಪು ನಡೆದಾಗ ಅದನ್ನ ಪರಿಣಾಮ ಉಂಟ
0: ಚೆಟ್ಟು ಕೂಲಿಗೂ ಸುಮಾರು ಜೋಕ್ಲೆಗೆ ಚೆಟ್ಟು ಕೂಲಿ ಅವಳು ಎದುರು ಜಾಸ್ತಿ ಬರ್ಪಣ ಹೆಚ್ಚಾದ ಉಂಡ ಬಾಟಲ್ ಫೀಡಿಂಗ್ ಅಂತ ಮಾಡ್ಬೇಕು ಎದೆ ಹಾಲು ಕುರ್ನೇದ್ ಬುಕ್ ಒಂದ್ ಸಮಯದ ಬುಕ್ ಅಲ್ಲ ಈ ಜೋಕ್ಲೇಗ್ ಆಕ್ಲಿ ಮಣಿಪಾನ ಕುಳ್ಳೇರ ಬಾಟ್ಲ್ ಫೀಡಿಂಗ್ ಮಾಡ್ತಾರೆ ಕೊಂಚ ಆತ ಸಕ್ಕರೆ ಮಾಡ್ಬೇಕು ಸ್ವೀಟ್ ಜೋಕ್ಲೇನ ಮಣಿಪಾನ ಕುಳ್ಳೇರ ಬೋದ ಆಯ್ನಾತ್ ಜೋಕ್ಲೇಗ್ ಏತ್ ಜಾಸ್ತಿ ಸಮಯ ಎದೆ ಹಾಲು ಅಪ್ಪನೇ ಪೇರು ಕೊರ್ನೆಡ್ ಬಾಟ್ಲ್ ಫೀಡಿಂಗ್ ಆಯ್ನಾತ್ ಅವಾಯ್ಡ್ ಮಾಡ್ತಾನೆಡ್ ಒಂದು ವೇಳೆ ಕೊರ್ಡಲ್ಲ ಒಂತ ಕೊರತು ಕೊರ್ದು ಬಾಯಿ ಕ್ಲೀನ್ ಮಾಡ್ತದೆ ಬಾಯಿ ಅಂತ ಬಿಡೋಡು ಈ ಅಪ್ಪೇರ್ಲು ದಾನೇ ಹೋಗ್ಬೇರು ಉಂಡ ಬಾಯಿಡ್ ಪಾಡ್ದು ಬಿಡ್ಪೇರು ಬಾಳೆ ಜಿತೋಂದು ಆಯ್ನ ಬಾಯಿಡ್ ಪಾಡೋಂದು ಎಪ್ಪುಡು ನಿದ್ರೆಡ್ಲ ಬಾಯಿಡ್ ಎಪ್ಪುಡು ಅಪ್ಪ ದಾನೇ ಅಪ್ಪುಂಡು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ವಿತ್ ಟೀತ್ ಈ ಶುಗರ್ ಚೀಪೆದ ಕಾಂಟ್ಯಾಕ್ಟ್ ಇಪ್ಪುನಾಗ ಅವು ಅಲ್ಪನೆ ಯಾನ್ ಎಕಡ ಪಲ್ನೆ ಕೊನೆ ಅವು ಫರ್ಮೆಂಟೇಷನ್ ಆದ ಈ ಕೂಲಿ ವೀಕ್ ಅವನ್ಕೋಪು ಸ್ವೀಟ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇತ್ತಂಡ ಅವು ಉಂದಾಪು ಅಂಚಿನ ಬುಕ್ಕ ಈ ಜೋಕ್ಲೆಗ್ ಅವಳೈತೆ ಶಾಲೆಯಲ್ಲಿಡೆ ಜಾಸ್ತಿ ಬರೋ ಇಲ್ಲಲ್ಲಿ ಕೊಡ್ತೀನಿಲ್ಲ ಶಾಲೆ ಮಕ್ಕಳ ಹುಟ್ಟು ಹಬ್ಬ ಅವು ಒಂದೊಂದು ಬಣ್ಣ ದಿನಕ್ಕೊಂದು ದಿನ ಚಾಕ್ಲೇಟ್ ಕೊರ್ಪುಣ ಅಂಚಿನ ಒಂದು ಅಭ್ಯಾಸದ್ದಾದ ಜಾಸ್ತಿ ಜೋಕ್ಲೆಗ್ ಈ ಸ್ವೀಟ್ ತಿನ್ಪುಣ ಅಭ್ಯಾಸ ಜಾಸ್ತಿ ಏನೈತಾದ ಅವು ಜಾಸ್ತಿ ತೊಂದರೆ ಹಾಕೋಣ ಆ ರೀತಿದ ಒಂಜಿ ತೊಂದರೆ ಇದ್ದಾದ ಎಲ್ಲ ಜೋಕ್ಲೆಗ್ ಚೆಟ್ಟು ಕೂಲಿದ ಒಂದು ಸಮಸ್ಯೆ ಜಾಸ್ತಿ ಬರ್ಕೊಂಡು ಚಿಟ್ಟು ಕುಲದ ಸಮಸ್ಯೆ ಎಲ್ಲ ಜೋಕ್ಲೆ ಜಾಸ್ತಿ ಬುಕ್ಕಲಂಜು ಮಾಡ ಡೆಸಿಡಿಯಸ್ ಟೂತ್ ಹಾಲು ಹಲ್ಲು ಪರ್ಮನೆಂಟ್ ಟೀತ್ ದಾತ್ ಶಾಶ್ವತ ಕೂಲಿ ಉಂಡತ್ತೆ ಐತಾತದಲ್ಲ ಸ್ಟ್ರಾಂಗ್ ಅತ್ ಗಟ್ಟಿ ಅತ್ ಅವು ಬೇಗ ಈ

0: ವಿಧಾನ ಬೋರ್ಡ್ ಪಂಡರು ಅಮಸರೊಳು ಕೂಲ್ ದೆಕ್ಕುನ ಕೆಲವರು ಮೌನ ಮಾತ್ರ ದೆಕ್ಕುನ ಎಂದು ಬಂದ ಕೂಲಿ ದೆಕ್ಕು ಬೇತ ಹೆಂಚಿನ ಪಂಡರು ಇಷ್ಟಪಡ್ತಾರೆ ನಮ್ಮ
1: ಒಂದು ಪೂರ ಪ್ರಿವೆನ್ಷನ್ ಆಯ್ನ ಜಾಗ್ರತೆ ಮಲ್ಪುದು ಎಲ್ಲಿಯ ಜೋಕ್ಲೆಗೆ ಅಪ್ಪಮ್ಮ ಎಂಚೆ ಜಾಗ್ರತೆ ಮಾಡ್ಕೊಡ್ಕೊಂಡ ಕೂಲಿ ಹುಟ್ಟಿಯರ ದುಂಬೆ ಆಯ್ನಾತ್ ಸತ್ವಯುತವಾಯಿನ ಆಹಾರ ಯಾನೆ ಕಡೆ ಎದೆ ಹಾಲು ದಯಗೂಡದ ಮಂಡ ಎದೆ ಹಾಲು ಒಂದು ಸಮತೋಲಿತ ಆಹಾರ ಐಟು ಮಾತಾ ರೀತಿದ ಒಂಜಿ ಅಂಶ ಕಬ್ಬಿಣದ ಅಂಶ ಆಗಲಿ ಕ್ಯಾಲ್ಸಿಯಂ ಒಂಜಿ ಯುಕ್ತ ಮಿನರಲ್ಸ್ ಹೂವು ಇಪ್ಪಡು ಸಮ ಪ್ರಮಾಣದ ಉಂಡು ಅಂಚೆ ಆಯ್ನ ಜಾಸ್ತಿ ಸೇವಿಸಂಡ ಕೂಲಿಗೆ ಬೋಟ್ನ ಅಂಚಿನ ಕ್ಯಾಲ್ಸಿಯಂಲ ಯಥೇಚ್ಛವತ್ತಿಕೊಂಡು ನಮ್ಮ ಬಾಕಿದ ಆರ್ಟಿಫಿಷಿಯಲ್ ಅದು ಕೊರ್ಪು ನೀಡಿದ ಇದು ಜಾಸ್ತಿ ತಿಕ್ಕೊಂಡು ಅವತ್ತೇನೆ ಬುಕ್ಕಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ತಿಕ್ಕೊಂಡು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಕ್ಕೊಂಡು ಅವು ಎಲ್ಲಿಯ ಪ್ರಯಾಡೆ ಬಂಡ ಕೂಲಿ ಬರಿಯರ್ ದುಂಬೆ ಪರ್ಮನೆಂಟ್ ಕೂಲಿ ಬರಿಯರ್ ದುಂಬೆ ಆಯ್ನ ಕೊರಂಡ ಅವು ಜಾಸ್ತಿ ಆಯ್ಕೆ ಹೋಯ್ತು ಅಬ್ಸಾರ್ಬ್ ಆಗ ಕೂಲಿ ಬತ್ತಿ ಬುಕ್ಕ ನಮ್ಮ ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊರಂಡ ಆತ ಪರಿಣಾಮ ಆಪಿಸು ಎಲುಕು ಬುರ ಹೋಯ್ತು ನಮ್ಮ ಕಾಯಿಕಾರದ ಎಲುಬುರ ಗಟ್ಟಿ ಆಪಣ ತಂದೆ ಕೂಲಿಗೆ ಸರಿಯಾದ ಕ್ಯಾಲ್ಸಿಯಂ ತಿಕ್ಕೊಡ್ದಂಡ ಎಲ್ಲಿಯ ಪ್ರಯಾಡು ಆಯ್ನ ಅತಿ ಹೆಚ್ಚ ಸಮ ಪ್ರಮಾಣದ ಕ್ಯಾಲ್ಸಿಯಂ ಯುಕ್ತ ಆಹಾರ ಕೊರಂಡ ಅಕ್ಕನ ಕೂಲಿ ಗಟ್ಟಿ ಆಗ್ಬೇಕು ಡಿಕ್ಯಾಲ್ಸಿಫಿಕೇಶನ್ ಆಪಣ ಪೂರ ಕಮ್ಮಿ ಆಗ್ಬೇಕು ಎನಾಮಲ್ ಹೈಪೋಪ್ಲೇಸಿಯಾ ಅಂಚಿನ ಪೂರ ಕೆಲವು ರೋಗಗಳು ಇಲ್ಲ ಪಂಡ ಕ್ಯಾಲ್ಸಿಯಂ ಕಮ್ಮಿ ಅನ್ನಾಗ ಕ್ಯಾಲ್ಸಿಯಂ ಕೊರತೆ ಕೂಲಿ ವೀಕ್ ಆಗ್ಬೋದು ಕೂಲಿದ ಎನಾಮಲ್ ಉಂಟು ಟೊಪ್ಪಿ ಲಕ್ಕದು ಒಪ್ಪು ಅಂಚಿನ ಕೆಲವು ಸೀಕಲ್ಲೂ ಇಲ್ಲ ಆತ ವೀಕ್ ಇಪ್ಪುಡು ನಮ್ಮ ಕ್ಯಾಲ್ಸಿಯಂ ಏತು ಜಾಸ್ತಿ ತಿಂದ ಎಲ್ಲ ಪ್ರಯಾಣ ನಮ್ಮ ಜಾಸ್ತಿ ನೆಡ್ದಾಲ್ ತೊಂದ್ರೆ ಇಜ್ಜಿ ನಮ್ಮ ದೇಹಕ್ಕೆ ಏತು ಕ್ಯಾಲ್ಸಿಯಂ ಬೋಡ ಅದೇ ಹೋಯ್ತುಂಡು ಅವದಲ್ಲ ಮೆಡಿಸಿನ್ ಆತವು ಸಪ್ಲಿಮೆಂಟ್ ಇದೆ ಗೊತ್ತಂತೆ ಕಬ್ಬಿಣದ ಅಂಶ ಅಲ್ಲ ಕ್ಯಾಲ್ಸಿಯಂ ಅಂಶ ಪೂರ ಸಪ್ಲಿಮೆಂಟ್ ನಮ್ಮ ದೇಹ ಪೂರಕವಾಯ್ನ ಅವು ನಂಗೆ ದೇಹಕ್ಕೆ ಏತು ಬೋಡ ಅದೇ ಹೋಯ್ತುಂಡು ಅಂಚ ಅವು ಜಾಸ್ತಿ ಏತು ನಾವು ದೆತೊಂಡ ಆತ ನಮ್ಮ ಕೂಲಿ ಈ ದಂತ ಭಕ್ತಿ ಆಯ್ನಾತೆ ಸ್ಟ್ರಾಂಗ್ ಆಗ್ಬೋದು ಓ ಕೊರ್ಲುದ ದಂತ ಭಕ್ತಿ ಇದ್ರೆ ನಮ್ಮ ಈ ಮೋನೆಗಳ ಲುಕ್ಕು ಬರ್ಕೊಂಡು ಸರಿಯಾದ ಆಹಾರ ತಿನ್ನಿರ್ಲಾಕೊಂಡು ನಮ್ಮ ಸ್ಪೀಚ್ ನಾವು ಪಾತ್ರನೆಲ್ಲ ಶುದ್ಧ ಇಪ್ಪು ಟೋಟಲ್ ಕೂಲಿ ಸರಿ ಇದ್ದಿಂದ ಬಾಯಿ ಸರಿ ಇದ್ದಿಂದ ನನ್ನ ವ್ಯಕ್ತಿತ್ವನೇ ಒಂದು ಕುಂಠಿತ
0: ಬಹುಶಃ ಇರಿನ ಪಾತ್ರಕ್ಕೆ ಅನ್ನಾಗ ಕೂಲಿ ಶುದ್ಧ ಇತ್ತಂಡ ಪಾತ್ರಲ ಶುದ್ಧ ಉಪ್ಪುಂಡು ಪನ್ಪ ನಾವು ತೆರೆದು ಬರ್ಕೊಂಡು ಡಾಕ್ಟರ್ ಅಕೇರಿ ಒಂಜಿ ಪ್ರಶ್ನೆದಾದವನ್ನ ನಮ್ಮ ಕೂಲಿ ತಾಲೊಂದು ಉಪ್ಪು ನಂಚಿನಕ್ಕೆ ಪ್ರಾಯದಕ್ಕೂ ಈ ಕೂಲಿದ ಬಗ್ಗೆ ದಾದ ವಿಶೇಷ ಗಮನ ಕೊರೋದು
1: ಪ್ರಯದಕ್ಕಲ್ ಬಂಡ ಕಂಪ್ಲೀಟ್ ಕೂಲಿ ಪೋಯಿನ
0: ಅಜ್ಪುರ ಸೊಡ್ದು ಮಿತ್ತದಕ್ಕೆ ಕೂಲಿ ತಾಲೊಂದು ಉಪ್ಪಿನಕ್ಕೆ
1: ಸಾಮಾನ್ಯ ಅಜ್ಪುರ ಸೊದ್ ಬುಕ್ಕ ಅವು ವಯಸ್ಸದ ಸಮಸ್ಯೆ
0: ಕೂಲಿ ಇಜ್ಜಿಂಡಲ್ಲ ನಿಜಿನ್ ಇನ್ನು ದೆಕ್ಕುನ ಈ ಬಗ್ಗೆ ಇಟ್ಟಿದಲ್ಲ ಪನ್ಲೆ
1: ಇತ್ತೆ ಕಂಪ್ಲೀಟ್ ಕೂಲಿ ಪೋದಿತ್ತಂಡಲ್ಲ ಕೂಲಿ ನಿಜ್ಜಿನ ಸಾಮಾನ್ಯವಾದ ಸಾಲ್ಟ್ ವಾಟರ್ ಪಂಡ ಉಪ್ಪು ನೀರು ದೆಕ್ಕಂಡ ಯಾವ ಸರಿಯಾದ ಮಸಾಜ್ ಮಲ್ತಕ್ಕ ದೆಕ್ಕಂಡ ಒಕ ಬಾಯ್ದ ನಾಲ ಇಡಿತ್ನ ಅಗ್ರ ಕ್ಲೀನ್ ಆಡಿತ್ತಂದ ಯಾವ ಈಗ ಟಂಗ್ ಕ್ಲೀನರ್ ಎಡ್ಡೆನ ವಸ್ತು ತಿಕ್ಕೊಂಡು ಅವತ್ತನ್ನ ಹಳ್ಳಿ ನಮ್ಮ ಈ ಸೊಪ್ಪುದ ಆ ನಾರಡಿಂಜ ಗೀರ್ಂಡಲ್ಲ ಅವು ಪೋಕುಂಡು ಆ ನಾರಡ ಇಪ್ಪುನ ಒಂಜಿ ದ್ರವ ನಾಲಗೆ ತಾಗಂಡು ಅವು ಕಲರ್ಡ್ ಉಂಡು ನಮ್ಮ ಅಗ್ರೌಂಡ್ ಅತ್ತಿ ಕ್ಲೀನ್ ಅದು ಪೋಕುಂಡು ಆ ರೀತಿ ಬರ್ಷ ಮಾಡ್ಕೊಳ್ಳಿ ಬುಕ್ಕ ಅಕ್ಕಲೆ ಶಾರೀರಿಕವಾದ ಸದೃಢಾದುಳ್ಳೀರು ಅಕ್ಕಳಿಗೆ ನಲ್ಲ ಒಂಜಿ ಸೆಟ್ ಮಲ್ತಂಡ ಅಕ್ಕಳ ಅಗ್ನಿ ಅಂಚಿನ ಸಾಮರ್ಥ್ಯ ಇತ್ತಂಡ ಬುಕ್ಕ ರಿಜ್ ಇಂದ ಅಂತಾರೆ ಆ ಕೂಲಿ ಪೋಯಿನ ಅದಕ್ಕೆ ರಿಜ್ ಇಂದ ಆ ಭಾಗ ಗಟ್ಟಿ ಇತ್ತಂಡ ಕಂಪ್ಲೀಟ್ ಡೆಂಚರ್ ಪೂರ್ಣ ಪ್ರಮಾಣದ ಕೂಲಿದ ಸೆಟ್ ಕೊರಿಯರ್ ಆಪಣ ಅಕ್ಕಳಿಗೆ ಅವು ಏತು ಪೊರ್ಲು ಮಲ್ಪರ ಆಪಣ ಮಂಡ ದುಂಬುದ ಕೂಲಿದಲ್ಲಿ ಕೂಣೆ ಅಕ್ಕಳಿಗೆ ಮಲ್ತದ್ದು 90% ಮೌಲ್ಯ 100% ಅಂದು ಯಾನ ಪನ್ಪಿಜಿ ದಯವಂಡ ನ್ಯಾಚುರಲ್ ಇಸ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್ ಆಂಡ ಸರಿಯಾದ ಅಭ್ಯಾಸ ಮಲ್ತದ್ದು ಆ ಕೂಲಿದ ಸೆಟ್ ಕೊರಂಡ ಅಕ್ಕಲ ಮುಖತ್ತ ಅಕ್ಕಲ ಗುಂಜಿ 10 ವರ್ಷ ಕಮ್ಮಿ ಆಯ್ಲಿಕ್ಕೆ ತೋಚು ಮುಖ ಬಹು
0: ಒಂಜಿ ಮಾಹಿತಿ ಕೊರೋರು ಡಾಕ್ಟರ್ ನಮ್ಮನಾಗಿ ಕೃತಕ ಕೂಲಿ ಇತ್ತನ ವಾರಿ ತಿಳಿದು ತೂವೊಂದು ಪಡೆ ದೆಕ್ಕೋಡೆ ಅಂತ
1: ಕೃತಕ ಕೂಲಿ ಇತ್ತನಾಕಲೆ ಅಯ್ನ ಈ ಸಂಪೂರ್ಣ ಪೂರ್ಣ ಪ್ರಮಾಣ ಸೆಟ್ ಫುಲ್ ಸೆಟ್ ನಂಡ ಅವು ದೀಪ ದೆಪ್ಪನಂಚಿನ ಇಡೆಡೆಕ್ಕೆ ಕೂಲಿ ಇಪ್ಪಂಡ ಫಿಕ್ಸ್ ಮಲ್ಪೇರ್ಲ ಅಪ್ಪಂಡು ದೆಪ್ಪನ್ ಲೆಕ್ಕ ಅಡೆಗೆ ಫಿಕ್ಸ್ ಮಲ್ಪ ಕೂಲಿ ಇತ್ತಂದ ನಮ್ಮ ಸಾಮಾನ್ಯ ಏಪಲ ಕೂಲಿ ದೆಕ್ಕು ಅಂಚ ಅಂಚಿನ ದೆಕ್ಕಂಡ ಅಂಚ ಪೂರ್ಣ ಪ್ರಮಾಣದ ಸೆಟ್ ನಂಡ ಐಕ ದನಾಲ್ ಪಡ್ಕೊಂಡ ಆ ಕೂಲಿದ ಸೆಟ್ ದೆತ್ತದ ಅಡೆಗೆ ಬ್ರಷ್ ಇಡ ಕ್ಲೀನ್ ಮಾಡ್ತದೆ ದೆಕ್ಕದ ಐಕೆ ಐಕೆ ಬೇರೆ ಬೇರೆ ರೀತಿ ಒಂದು ವಸ್ತುಲ ದಿಕ್ಕೊಂಡು ದೆಕ್ಕೋಣ ಸಾಮಾನ್ಯ ನಮ್ಮ ಸೋಪು ದೆಕ್ಕಲ ಆಯ್ನ ಪೇಸ್ಟ್ ದೆಕ್ಕೊಂಡ ಆಯ್ತು ಸೆಟ್ ನೇಪಲ ಪೇಸ್ಟ್ ದೆಕ್ಕೊಂಡು ಸೋಪು ದೆಕ್ಕದ ಕೊಂಚ ಕರಡಿಗೆ ನೀಡ್ ಬಾಡ್ದಿದ್ದು ಐನ ದೆಕ್ಕೊಂಡ ಬುಕ್ಕ ನಿಜ್ಜಿನ ಉಪ್ಪು ಹುಡುಗರ ದೆಕ್ಕದ ದೆಕ್ಕದ ಸರಿ ಮೊಲ್ ಮೌತ್ ವಾಶನ್ ತಿಕ್ಕೊಂಡು ನಿಜ್ಜಿ ಉಪ್ಪು ಸಾಲ್ಟ್ ವಾಟರ್ ಉಪ್ಪುಲ ಮಾಡ್ಪಲ್ಲಿ ಅದನ್ನ ಮೌತ್ ವಾಶನ್ಲ ತಿಕ್ಕೊಂಡು ಅಂಗಡಿ ಆಯ್ನ ನೀರು ಮರ್ದನೆ ಒಂದು ಅರ್ಧ ಗ್ಲೋಟರ್ ನೀರಿಗೆ ಬಾಡಿ ಮಿಕ್ಸ್ ಮಾಡ್ತಾ ಐಟ್ಲ ಬಾಯಿ ಮುಗಿಲ್ತಂಡ ಬಾಯಿ ದುರ್ವಾಸನೆ ಎಲ್ಲ ಹೋಗ್ಬೋದು ಫ್ರೆಶ್ ಆಗು ನಿಜ್ಜಿದ ಒಂದಲ್ಲ ಸರಿ ಆಗ್ಬೋದು
0: ಡಾಕ್ಟರ್ ಈ ತಂಡ ಈ ಕೂಲಿದ ಆರೋಗ್ಯ ನಿಂಚ ಕಾತುನಲ್ಲಿ ಪನ್ಪಿನ ವಿಷಯದ ಬಗ್ಗೆ ಮಸ್ತ್ ಮಾಹಿತಿ ಕೊರಿಯರು ಇರಿ ಸುಲ್ಮೆಲ್ಲೂ

ಈತನೇಟ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜಾರಾಮ್ ಕೆಬಿ ಮೆರಡ್ದ ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದ್ರ ಇಡಗು ಈ ಕಾರ್ಯಕ್ರಮ ಮುಗಿದು.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ರೇಡಿಯೋ ನಿನಾದ 90.4 FM. ಇಂದು ತಂದೆ ತಾಯಿಯರು ಎಂದರೆ ದೇವರಿಗೆ ಸಮ ಎಂದು ಪುಸ್ತಕದಲ್ಲಿ ಮಾತ್ರವಿದೆಯೇ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ, ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಆದರೂ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಮಕ್ಕಳು ತಂದೆ ತಾಯಿಯರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಆರಾಯಿಸುತ್ತಾ ಜೀವಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿಯುತ್ತಾರೆ, ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿ ಮಕ್ಕಳನ್ನು ಓದಿಸುತ್ತಾರೆ. ತಮ್ಮ ಮಕ್ಕಳು ಇತರರ ಕೈ ಕೆಳಗೆ ಕೆಲಸ ಮಾಡದೆ ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ಆಸೆ ಪೆಟ್ಟು ಅದರಂತೆ ಸಾಲವನ್ನು ಮಾಡಿಯಾದರೂ ಮಕ್ಕಳನ್ನು ಓದಿಸಿ ಉನ್ನತ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಆದರೆ ಹುದ್ದೆಯನ್ನು ತೆಗೆದುಕೊಂಡಂತಹ ಮಕ್ಕಳಿಗೆ ಅಹಂಕಾರ ಬಂದು ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ನೆನೆಯದೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಸಾಕುವುದೇ ದೊಡ್ಡ ಕಷ್ಟ ಅಂದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಮಕ್ಕಳನ್ನು ಸಾಕುವುದು ಕಷ್ಟವೆಂದು ಅಂದುಕೊಂಡಿದ್ದಾರೆ, ಮಕ್ಕಳ ಭವಿಷ್ಯವೇನಾಗುವುದು? ಆದರೆ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಎಂದಿಗೂ ಆ ರೀತಿ ಯೋಚನೆ ಮಾಡದೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಸದಾ ಬಯಸುತ್ತಾರೆ. ತೊಂದರೆ, ಕಷ್ಟ, ನೋವು ಬಂದರೂ ಅದು ತನಗೆ ಮಾತ್ರ ಬರಲಿ, ತನ್ನ ಮಕ್ಕಳಿಗೆ ಆ ಕಷ್ಟ ಎಂದಿಗೂ ಬರದೇ ಇರಲಿ ಎಂದು ಬಯಸುವ ಜೀವ ತಂದೆ ತಾಯಿಯರದ್ದು. ತಂದೆ ತಾಯಿ ದೇವರಲ್ಲಿ ಬೇಡಿಕೊಳ್ಳುವಾಗ ತಮ್ಮ ಬಗ್ಗೆ ಏನನ್ನೂ ಬೇಡಿಕೊಳ್ಳದೆ ತಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿ ತಮಗೆ ಮಾಡಿದ ತ್ಯಾಗವನ್ನು ಗಮನಿಸಬೇಕು. ಅವರ ಪ್ರೀತಿಯನ್ನು ಲೆಕ್ಕಿಸದೆ, ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಸಿದ್ಧತೆ ಮಾಡುತ್ತಾರೆ. ಆದರೂ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಸೇರಿದ ನಂತರವೂ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡಿ ಸಾಕಿದೆವು, ಆದರೂ ನಮ್ಮನ್ನು ದೂರ ಸರಿಸಿದರು ಎಂದು ಬೇಸರ ಮಾಡಿಕೊಳ್ಳದೆ ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮರಣ ಹೊಂದುತ್ತಾರೆ.
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆ ಆಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ? ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನೇನು ಒಡೆಯುವ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಎಲ್ಲ ಪಾಪ ಬಂಧುಗಳು ಸೇರಿಕೊಂಡು ಕುಳಿತುಕೊಂಡಿದ್ದಾವೆ. ಅವಕ್ಕೆ ಗಾಬರಿಯಾಯಿತು. ಅಯ್ಯೋ ಎಲ್ಲ ಅವಕ್ಕೆ ಗಾಬರಿಯಾಯಿತು. ಅಯ್ಯೋ ಇನ್ನು ಸ್ವಲ್ಪ ದಿನ, ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಚಿಪ್ಪು ಒಡೆದ್ರೆ ನಾವು ಬೇರೆ ಬೇರೆ ಆಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ. ಭಗವಂತ ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಬೇಡಿಕೊಂಡಿದ್ದರು ಎಂದು ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನೇಸರ ಏನು ಮಾಡೋದಕ್ಕೆ ಆಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು. ಅದಕ್ಕೆ ಒಂದು ಬೀಜ ಕೆಳಗೆ ಬಿತ್ತು, ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು, ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು. ಇನ್ನೊಂದು ಬೀಜ 100 ಮೈಲಿ ದೂರ ಹೋಯಿತು. ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ ಒಂದು ಬೀಜ ದುರ್ದೈವಿ, ಗಾಳಿಗೆ ಸಿಕ್ಕಿ ಹಾಕ್ಕೊಂಡು ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು, ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು. ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿಗಳು ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದು ಕೂಡ ದುಡ್ತು. ತಳ್ಳಿದ ಬೀಜ ಮುಂದಕ್ಕೆ ತಳ್ಳಿತು. ತಳ್ಳಿ ಎಲ್ಲಿ ಹೋಯಿತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ ಬೇಸಿಗೆಯಲ್ಲಿ ಒಡಿಬಾರದು ರೋಡ್ ಅಂತ, ಅಲ್ಲಿ ಹೋಗಿ ಸಿಕ್ಕಿ ಹಾಕ್ಕೊಂಡಿತು. ಯಪ್ಪ ಇನ್ನು ತುಳಿಯೋದಾರು ತಪ್ಪಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರಲಿಲ್ಲ. ತುಳಿಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಮಳೆ ಬಂತು. ಆಗ ಏನಾಯಿತು ಗೊತ್ತಾ? ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ. ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ, ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿ ಹೊರಗೆ ಬಂತು ನೋಡಿ, ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವೆಲ್ಲ ಕಡೆ ನೋಡಿರ್ತೀರ, ಕಾಂಕ್ರೀಟ್ ಮಧ್ಯ ಮಧ್ಯ ಜಾಗದಲ್ಲೆಲ್ಲ ಗಿಡ, ಕಾಂಕ್ರೀಟ್ ಮಧ್ಯ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣ ಸಣ್ಣದಾಗಿ ಬಂದಿರ್ತವೆ. ನೀವು ಅದಿರಲಿ, ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳು, ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟು ದಿನ ನಕ್ಕೊಂತ ಇರತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ, ಅದು ಇರೋದು 12 ತಾಸು ಮಾತ್ರ, ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನು ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ, ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ, ಅಯ್ಯೋ ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ ಮಾಡಬಾರ್ದು. ನಾಳೆ ಬದುಕುತ್ತೇವಂತಲೇ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟು ದಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವಷ್ಟು ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೇ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನ ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳುವುದು ಬೇಡ, ನಾಳೆ ಗೆಲುವು ಬರುತ್ತದೆ. ಇವತ್ತು ಸೋತಿರಬಹುದು, ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರು ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋಕ್ಕೆ ಆಗಲ್ಲ. ಆದ್ದರಿಂದ ನಮಗೆ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಯಾರು ಬೇಜಾರಲ್ಲಿರ್ತಾರೋ, ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ನಿಕ್ಲಿಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4 FM.

సోల్మెలు యాన్ ది హర్షేంద్ర కుమార్ ధర్మస్థలం ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇಂದ್ರ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಪಿಕಣವ. ಇದೊಂದು ಬೆಳ್ತಂಗಡಿ ತಾಲೂಕದ ಸ್ಥಳೀಯ ಸೊಗಡಿನ ಸಾಂಪ್ರದಾಯಿಕ ಆಡುಭಾಷೆ ಕುಂಬಾರ ಅರೆಭಾಷೆ. ಈ ಕುಂಬಾರ ಅರೆಭಾಷೆದ ವೈವಿಧ್ಯತೆನ ಎತ್ತಿ ತೋರಿಸಿದಂತ ಒಂದು ಕಾರ್ಯಕ್ರಮ ನಾವಿಂದಿರಲ್ಲ. ಈ ಕುಂಬಾರ ಅರೆಭಾಷೆ ನಿಲ್ತದ ಬೆಳ್ತಂಗಡಿ ತಾಲೂಕದ ಸುಮಾರು ಭಾಗಗಳಲ್ಲಿ, ಅಂದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಉಜಿರೆ, ಚಾರ್ಮಾಡಿ, ಬಂಗಾಡಿ, ಕಾರ್ತರ್ಕ, ಅದಲ್ಲದೆ ನಾವೂರು, ಹಿಂಗೇನೆ ಬೆಳ್ತಂಗಡಿ ತಾಲೂಕಲ್ಲದೆ ಕಡಬ ಮತ್ತೆ ನೆಲ್ಯಾಡಿ, ಚಾರ್ವಕ, ಉಪ್ಪಿನಂಗಡಿ, ಹಿಂಗೇನೆ ಶರವೂರು, ಬೇತ ಕಡಲಿ ಈ ಭಾಷೆನ ಮಾತಾಡ್ತಾರೆ. ಈ ಕುಂಬಾರ ಭಾಷೆದ ಗ್ರಾಮೀಣ ಸೊಗಡಿನ ನಾವಿಂದು ರೇಡಿಯೋ ನಿನಾದಲ್ಲಿ ಈ ಸಂದರ್ಶನ ಮೂಲಕ ತೋರಿಸ.

0: ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದಾರ ಗ್ರಾಮದ ಒಬ್ಬ ಕವಿ ಸಾಹಿತ್ಯ ಸಾಮ್ರಾಟಂದೇ ಬಿರುದು ಪಡೆದಿರುತ್ತಂತೆ ಚಂದ್ರಾಸ ಕುಮಾರ ಬಂದಾರ್ ಇವರು ನಮ್ಮ ಟಿಳ್ಳರು. ಇವರು ಹವ್ಯಾಸಿ ಸಾಹಿತಿ, ಕವಿ, ಕತೆ ಕವನ ಬರೆತಿರು, ಹಂಗೇನೆ ಲೇಖನ ಮತ್ತೆ ಭಕ್ತಿಗೀತೆ ಅಲ್ಲದೆ ಬೇತೆ ಬೇತೆ ಪದ್ಯಗಳೆಲ್ಲ ಮಾಡಿ ಸಮಾಜರಂದು ಗುರುತಿಸಿ ನೋಡ್ಲರು. ಇವರು ಈ ಕಾರ್ಯಕ್ರಮ ನನ್ನ ಆತ್ಮೀಯವಾಗಿ ಸ್ವಾಗತ ಮಾಡುಳ್ಳೆ.
1: ನಮಸ್ತೆ.
0: ನನ್ನ ಫಸ್ಟ್ ಕ್ವಶನ್ ನಿಮ್ಮ, ನೀವು ಸುಮಾರು ವರ್ಷದ ಕತೆ ಕವನ ಲೇಖನ ಭಕ್ತಿಗೀತೆ ಹಿಂಗೇನೆ ಬೇತೆ ಬೇತೆ ರೀತಿಯ ಸಾಹಿತ್ಯ ಬರಕೊಂಡುಳ್ಳಿ, ಈ ಸಾಹಿತ್ಯ ಕ್ಷೇತ್ರ ಬರಕ್ಕೆ ನಿಮ್ಮ ಹೆಂಗೆ ಆಸಕ್ತಿ ಬಂದಿತ್ತು?
1: ಸಾಹಿತ್ಯ ಕ್ಷೇತ್ರ ನಂತರ ಆಸಕ್ತಿಯಿಂದಲ್ಲ, ಅದು ತನ್ನಿಂತಾನಾಗಿ ಹುಟ್ಟಗೊಂದು ಪ್ರತಿಭೆ ನಡೋಕೆ. ಅಂತಂದ್ರೆ ನಾನು ಶಾಲೆ ಹೊತ್ತಿ ಅದರ ಬಗ್ಗೆ ಆಲೋಚನೆ ಏನಿದ್ದಲ್ಲ. ಸುಮಾರು 2017 ಇಸವಿನಿ ಹಿಂಗೆ ಬರೆಕೊಂಡು ಪ್ರತಿ ಒಂದಿನ ಓದುತ್ತ ಅಭ್ಯಾಸ ಇತ್ತು. ಪುಸ್ತಕ ಓದುತ್ತ ಅಭ್ಯಾಸ, ಬಾಲಮಂಗಳ ಅಂತ ಪುಸ್ತಕಗಳ ಓದುತ್ತ ಅಭ್ಯಾಸ ಮಾತ್ರ ಇದೆ. ಅದೇ ಮಿಕ್ಕ ಪುಸ್ತಕಗಳು ಇವತ್ತ ಕವನಗಳು ಓದುತ್ತ ಮಿಕ್ಕ ರೇಡಿಯೋ ಬರ್ತ ಕೇಂದ್ರ ಬಾರಿ ಅಭ್ಯಾಸ ಇತ್ತು. ಅದನ್ನಾಗಿ ಅದರ ಮೇಲೆ ನಾನು ಜಾಸ್ತಿಯಾಗಿ ಬಾಲಮಂಗಳ ಆಗಿರಕ್ಕೆ ತುಂತುರು ಅಂತ ಪುಸ್ತಕಗಳ ಓದಿ ಕವನಗಳು ಓದಿ ಓದಿ ಅದೇ ಬತ್ತ ಪ್ರಾಸಪದಗಳು ಅದು ಬಾರಿ ಇಷ್ಟ ಆಗ್ತಿತ್ತು. ಅದಕ್ಕೆ ಬೇಕ ನಂಗೆ ಅಲ್ಲೊಂದು ಬರೆಯಬೇಕು ಒಂದು ಆಸೆ. ಹಂಗೆ ಬರ್ಕೊಂಡಿದ್ದೇನೆ. ಅದೇ ಕೆಲವರು ಚಂದ್ರಹಾಸ ಬಳಂಜ, ಚಂದ್ರಹಾಸ ಚಾರ್ಮಾಡಿ ಅವರೆಲ್ಲ ಬರೀತಿದ್ದಾರೆ, ಅದರ ನಾನು ಓದಿ. ಹಂಗೆ ನಂಗೆ ಒಂದು ಆಸೆ ಇತ್ತು ಚಂದ್ರಹಾಸ ಬಂದಾರ ಒಂದು ಬರೋಕೆ ಒಂದು, ಅದು ನನ್ನೊಂದು ಕನಸು. ಹಂಗೆ ಫಸ್ಟ್ ಒಮ್ಮೆ ಪೇಪರ್ ಬಂದಿಗೆ ಭಾರಿ ಖುಷಿ ಆಯ್ತು, ಅವರ ಲೈನ್ ನನ್ನೆಲ್ಲ ಉಂಟು ಒಂದು.

0: ನೀವು ಈ ಓದುತ್ತೋ ಬರುತ್ತಲ್ಲಿ ಇಬ್ಬರು ಭಾರಿ ಆಸಕ್ತಿ ಉಂಟು ಅಂತ ಇರ್ತೀರಿ. ಆದರೆ ನೀವು ಶಿಕ್ಷಣದಲ್ಲಿ ಸ್ವಲ್ಪ 6ನೇ ಕ್ಲಾಸ್ ಮಟ್ಟ ಓದು ಅಂತ ಇರ್ತೀರಿ. ನಿಮ್ಮ ಈ ಕವನ ಬರೆಯಕ್ಕೆ ಮತ್ತೆ ಈ ಸಾಹಿತ್ಯ ಬರೆಯಕ್ಕೆಲ್ಲ ಹಿಂಗೆ ಆಸಕ್ತಿ ಬಂದಿತ್ತು? ಈ ಶಿಕ್ಷಣ ಕಮ್ಮಿ ಇದ್ದಲ್ಲ ನಿಮ್ಮ ಇದರಲ್ಲಿ ಹಿಂಗೆ ಆಸಕ್ತಿ ಬಂದಿತ್ತು?
1: ಸ್ಫೂರ್ತಿ ಕಲಿತ ವಿದ್ಯೆಗೆಲ್ಲ ಇದಕ್ಕೆಲ್ಲ ವ್ಯತ್ಯಾಸ ಉಂಟು. ಶಾಲಿನಿ ಕಲಿತ ವಿದ್ಯೆ ಬೇತೇನೆ ಇದು ಬೇತೇನೆ. ಇದು ಶಾಲಿನಿ ನಾವು ಕಲ್ತಕ್ಕಂಥ ಶಾಲಿನಿ ಪರಿಸರದ ಬಗ್ಗೆ ಅಲ್ಲಿಂತ ಪುಸ್ತಕದ ಬಗ್ಗೆ ಹೇಳಿಕೊಡ್ತಾರೆ ಅದು ಮಾತ್ರ. ಅದೇ ಇದೇ ನಮ್ಮ ಇದು ಜೀವನ ಆಗಿರಕ್ಕೆ ಬೇಕ ನಮ್ಮೊಳಗಿರ್ತಂತ ಭಾವನೆಗಳು ಅದರ ಮೇಲೆ ಇದಾಗಿದೆ. ಒಂಥರ ಮನಸ್ಸಿನ ಹುಟ್ಟುತ್ತದೆ ಕವನ ಅಂತ ಹುಟ್ಟುತ್ತದೆ. ಕೆಲವೊಂದು ನಾವು ಯಾರಾಡಿ ಒಂದೊಂದು ಟಾಪಿಕ್ ಕೊಟ್ಟಂತೆ ಅದು ಕಟ್ಟುತ್ತಾಗ ಅವಕಾಶ.
0: ನಿಮ್ಮ ಫಸ್ಟ್ದ ಕವನ ನಿಮ್ಮ ನೆನಪುಂಟ?
1: ಫಸ್ಟ್ದ ಕವನ 4 ಸಾಲದಾಗ ನೆನಪುಂಟು. ಅದು ಎದೊಂದು ಈಗ ನೆನಪಿಲ್ಲ. 4 ಸಾಲದ ಕವನ ಇಲ್ಲ, ಅದು ನಿಮಗೆ ಮರೆಯಿತು. 2017 ಬರೆ 4 ಸಾಲದ ಅದು ಚುಟುಕು. 4 ಸಾಲದ ಚುಟುಕು ಬರೆ.
0: ಅದು ನೀವು ಯಾವ ವಿಷಯದ ಬಗ್ಗೆ ಬರೆದ್ದೆ ಫಸ್ಟ್ದ ಕವನ?
1: ಅದು ಒಂದು ಹೆಣ್ಣಿನ ಬಗ್ಗೆ, ಹೆಣ್ಣಿನ ಒಂದು ಪ್ರೀತಿದ ಬಗ್ಗೆ ಬರೆ ಅಂತ ಕವನ.
0: ಎಸ್, ನೀವು ಬೇತೆ ಬೇತೆ ರೀತಿಯಲ್ಲಿ ಕವನ, ಕತೆ, ಲೇಖನ, ಭಕ್ತಿಗೀತೆ ಅದಲ್ಲದೆ ಪದ್ಯ ಮತ್ತೆ ಚುಟುಕು, ಆಲ್ಬಮ್ ಪದ್ಯ ಇದೆಲ್ಲ ಬರೆದಿರಿ. ಇದಕ್ಕೆ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ. ನಿಮ್ಮ ಇದರಲ್ಲಿ ಒಂದು ಬಾರಿ ಇಷ್ಟದ ಪ್ರಕಾರ ನಡೆ ಇದು ನಿಮ್ಮ ಇಷ್ಟ
1: ಸಾಹಿತ್ಯ ಇಷ್ಟ ಚುಟುಕು
0: ಚುಟುಕು
1: ಜಾಸ್ತಿ.

0: ಕಮೆಂಟ್ರಿ ಮಾಡ್ತಕ್ಕಲ್ಲ ನಿಮಗೆ ಹೆಂಗೆ ಬಂದಿತ್ತು ಮತ್ತೆ ಅದು ನಿಮಗೆ ಅದರಲ್ಲಿ ಎಂತಕ್ಕೆ ನಿಮಗೆ ಆಸಕ್ತಿ ಬಂದಿತ್ತು ಅಂತ?
1: ಅದು ಕಮೆಂಟ್ರಿ ಅಂತ ನಾವು ಅದರ ಅಭ್ಯಾಸನೇ ಇದ್ದಲ್ಲ, ನಾವು ಹಗ್ಗ ಜಗಟ್ಟ ಮ್ಯಾಚಿಂಗ್ ಎಲ್ಲ ಹೋದ್ತು ಮುಂದೆ ಫಸ್ಟ್ಗೆ ಒಂದು ಕೆಜಿ ಹಗ್ಗ ಜಗಟ್ಟ, ಅಲ್ಲಿ ಸುರೇಶ್ ಪಡಿಬಣ್ಣ ಅಂತ ನಿಲ್ಲಿಡಿದರು, ಅವರು ಹಗ್ಗ ಜಗಟ್ಟದ ಕಮೆಂಟ್ರಿ ಬಾರ ಹಾಕಿ ಮಾಡ್ತಾರೆ. ಹಂಗೆ ಅವರ ಲೆಕ್ಕ ಬಂದಿದೆ ಅಲ್ಲಿ ಕಿಬಿಡ್ತ ಬಂದು ಮನೆ ಕೂಡ ಹಂಗೆ ಹೇಳ್ತಾರೆ. ಆ ಹೇಳಿ ಹೇಳಿದೆ ಒಂದೊಮ್ಮೆ ನಮ್ಮ ಊರಿಗೆ ಕಾರ್ಯಕ್ರಮ ಹತ್ತಿ ನಮ್ಮ ಊರದ ಕಾರ್ಯಕ್ರಮದಾಗ ಸ್ಪೋರ್ಟ್ಸ್ ಇತ್ತು, ಅದರ ನಾನೇ ಒಂಥರ ಮೈ ಕೈ ಹಿಡ್ಕೊಂಡು ಹೊತ್ತಾದ ಬೈಕಿ ಮುಟ್ಟ ಅಲ್ಲಿ ಒಣಸಲ ಮಾಡಲ್ಲ, ಅದರ ಹೊತ್ತಾದ ಬೈಕಿ ಮುಂಟ ಕಮೆಂಟ್ರಿ ಮಾಡಿ ಭಾರಿ ಖುಷಿ. ಅದನ್ನ ಒಂದೊಂದೇ ಸ್ಟೆಪ್ ಆಗಿ ಮಿಕ್ಕೊಂದು ನಮ್ಮ ವೇತ ಕಾರ್ಯಕ್ರಮ ಒಬ್ಬೊಬ್ಬರು ಹೇಳಿ ಹೇಳಿ ಹೇಳಿ ಮಿಕ್ಕ ಕ್ರಿಕೆಟ್ ದ ಜಾಸ್ತಿ, ಅದು ನನಗೆ ಕ್ರಿಕೆಟ್ ಕಮೆಂಟ್ರಿ ಭಾರಿ ಇಷ್ಟ. ಅದು ಅಲ್ಲಿಂದ ಅಲ್ಲಿ ಆಗಂದಾಗ ಹೇಳಕ್ ಅವತ್ತು ಲೈಕ್ ಔಟ್ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ
0: ಕಬಡ್ಡಿ ಮೂರಿದಲ್ಲಿ ಕಮೆಂಟ್ರಿ ಕೆಲವೊಂದು ಪ್ರಶಸ್ತಿಗಳು ಸಿಕ್ಕಿತ್ತು, ಸಾಹಿತ್ಯ ಕಿರಣ, ಕಲಾರತ್ನ, ಕಾವ್ಯಚೇತನ ಮತ್ತೆ ಸಾಹಿತ್ಯ ರತ್ನ, ಸಾಹಿತ್ಯ ಸಾಮ್ರಾಟ್ ನೀಡಿದೆ. ಈ ಪ್ರಶಸ್ತಿ ನಿಲ್ತದೆ ನಿಮ್ಮೊಂದು ಗೌರವನ ಜಾಸ್ತಿ ಮಾಡುತ್ತೆ. ಇದರಲ್ಲಿ ನಿಮಗೆ ಒಂದು ಭಾರಿ ಇಷ್ಟ ಮನಸ್ಸಿನ ಮೇಲೆ ಒಂದು ಇಷ್ಟ ಆದೊಂದು ಪ್ರಶಸ್ತಿ ಅಂದ್ರೆ ಅದೇ ಒಂದು
1: ಪ್ರಶಸ್ತಿ ನಿಲ್ತದೆ. ಅದರ ಹಿಂದೆ ನಾನು ಹೋಗಲ್ಲ ಒಂದಲ್ಲ, ಅದರಿಂದಾಗಿ ತಾನಾಗಿ ಬಂದಾಗೆ ಅದಕ್ಕೆ ಪ್ರಶಸ್ತಿಗಳಿಗೆ ನಾನು ಮಹತ್ವ ಕೊಡ್ತಲ್ಲ ಜಾಸ್ತಿ. ಅದು ನಾನು ಎಲ್ಲಿ ಬಾವುತ್ತೋ ಅದರ ಬಂದಾಗ ತೇಸಂತೆ ಆಸ್ತಿ, ಅದರ ಹಿಂದೆ ಹೋಗ್ತಲ್ಲೆಲ್ಲ ಬೇಕ ಅದರ ಜಾಸ್ತಿ ತಲೆ ಹೊತ್ತಿನ ತಿರುಗಕ್ಕಿಲ್ಲ, ಅದು ನಮಗೆ ದೊಡ್ಡ ಒಂದು ಇದಾವತ್ತು ಎಂತಂದ್ರೆ ಆ ಪ್ರಶಸ್ತಿ ಸಿಕ್ಕಿತ್ತು ನಂಗೆ. ಅದರ ಹಿಂದೆ ಹೋಗಕ್ಕಾಗಿ ಅದು ಎಲ್ಲಿ ಸಿಕ್ಕಿತ್ತು ಅದರ ತಂದಿ ಬಚ್ಚೋಕು ಆಸೆ, ಅದರ ಹಿಂದೆ ಹಾಕಕ್ಕಿಲ್ಲ ನಾನು.
0: ನಿಮ್ಮ ಊರ್ಲಿ ಒಂದು ದೊಡ್ಡ ಮಟ್ಟದ ಕುಂಬಾರರ ಒಟ್ಟು ಸೇರಿಸಿದೊಂದು ಕುಂಭ ಸಮಾಗಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶೇಷವಾಗಿದ್ದು ಸಾಹಿತ್ಯ ಸಾಮ್ರಾಟ್ ನಿಲ್ಲದ ಬಿರುದು ಕೊಟ್ಟರು, ಅಂದ್ರೆ ನಿಮ್ಮ ಹುಟ್ಟೂರಿ ನಿಮಗೆ ಸಿದ್ಧ ಗೌರವದು. ಈ ಹುಟ್ಟೂರಿಸಿದ ನಿಮಗೆ ಗೌರವದ ಬಗ್ಗೆ ನಿಮಗೆ ಒಂದು ಖುಷಿ ಉಂಟು ಹೇಳ್ತದ ಒಂದು ಹೇಳ್ತೀರಿ?
1: ಹುಟ್ಟೂರ್ನಿ ಫಸ್ಟ್ ನಂಗೆ ಸುತ್ತಮುತ್ತ ಸನ್ಮಾನಗಳು ಕೆಲವು ಆಗಣಿತ್ತು ಅಂತ ಎಲ್ಲಿಲ್ಲ ಒಂದು ಬೇತೆ ಬೇತೆ ಊರ್ನಿ ಆಗ್ತದೆ. ನಮ್ಮ ಊರ್ನಿ ಆಗಿದ್ರೆ ಫಸ್ಟ್ ಪಂಚಾಯತ್ನಿ ಸನ್ಮಾನ ಮಾಡ್ರಿ, ಅದು ಬೆಂಗಳೂರಿಗೆ ಹೋಗಿ ಬಂದಿದೆ. ಅದು ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ, ಬೆಂಗಳೂರಿಂದ ಬಂದು ಎತ್ತಿ ಪಂಚಾಯತ್ನ ಮಾಡಿದೆ, ಅದು ಹುಟ್ಟೂರ ಸನ್ಮಾನ ಫಸ್ಟ್. ಬೇಕ ಇದು ನಮ್ಮ ಸಾಹಿತ್ಯ ಸಮ್ರಾಟ್ ನಮ್ಮ ಜಯಶ್ರೀರಾಮ್ ಗೆಳಬ್ರ, ಅದು ಕುಟುಂಬದ ನಮ್ಮ ಕುಟುಂಬದ ಒಂದು ಲೆಕ್ಕ, ಕುಟುಂಬ ಲೆಕ್ಕ ಜಯಶ್ರೀರಾಮ್ ಗೆಳಬ್ರ ಒಂದು ಕುಟುಂಬ ಲೆಕ್ಕ.
0: ಇಡೀ ಕುಂಬಾರ ಬಂದು ಸೇರಿದ
1: ಅದನ್ನ ನಮ್ಮ ಅದು ಪ್ರಕಾಶ್ ಜಿ, ಪ್ರಕಾಶ್ ಬಿಕ್ಕಿ ಅವರು ಇಂತಗೆ ಒಂದು ಹಾಕೊಂಡ್ರೆ ಅವರು ಹಿಂಗೆ ಹಾಕೋದು, ಅದು ಅಂದಿರ ಮುಟ್ಟಲ್ಲ ಸನ್ಮಾನ ಆತಿ ಮುಟ್ಟಲ್ಲ ಯಾರೆಲ್ಲ ಗೊತ್ತಿರಲ್ಲ ಅಂತ ಒಂದು ಪ್ರಶಸ್ತಿ ಉಂಟು ಇವರಿಗೆ ಕೊಡಕ್ಕುಂಟು ಇಂತ ಅದು ಯಾರೆಲ್ಲ ಗೊತ್ತಿಲ್ಲ, ಅದು ಅವರೊಂದು ಸೀಕ್ರೆಟ್. ಅವರು ಎಲ್ಲರಿಗೆ ಅದರ ಹಿಂಗೆ ಹಾಕೊಂಡು ಹೇಳಿದ್ವಿ, ಅಚ್ಚುಕಟ್ಟಾಗಿ ಮಾಡಿದ್ವಿ, ಅಂದಿನ ಕಾರ್ಯಕ್ರಮ ಹತ್ತಿ ಸಾಹಿತ್ಯ ಸಾಮ್ರಾಟದಲ್ಲಿ ಒಂದು ಪ್ರಶಸ್ತಿ ಭಾರಿ ಖುಷಿ, ಅದು ಯಾಕೆಲ್ಲ ಮರೆ ಹಾಕಿಲ್ಲ.

0: ಇವಿಷ್ಟೆಲ್ಲ ಸಾಧನೆ ಮಾಡಿರಿ, ನಿಮಗೆ ಒಳ್ಳೆ ಹೆಸರು ಬಂದನುಂಟು. ಈಗ ಒಬ್ಬ ಒಂದು ಹೆಸರು ಬಂದನುಂಟು ಅಂದ್ರೆ ಒಂದು ಊರ್ಲಿ ಕಾಲ ಎಳೆತರ ಸಂಖ್ಯೆ ಜಾಸ್ತಿ. ಆದರೆ ನಿಮ್ಮ ಊರ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಕ್ಕುಂಟು, ಜನಗಳು ನಿಮ್ಮ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿರ್ತದ ಅಂತ ಹೇಳ್ತೀರಿ?
1: ನಿಜವಾಗಿ ನಾನು ಈಗ ಬೇತೆ ಬೇತೆ ಊರಿಗೆ ಕಾರ್ಯಕ್ರಮ ಹೋಯಕಲೆ ನಮ್ಮ ಒಟ್ಟಿಗೆ ಹೋತ ನಾವು ಈ ತುಳುವರೆ ಕಲ್ಲಿ ಉಂಟು ಸಾಹಿತ್ಯ ಚಿಗುರಲ್ಲಿ ಸಾಹಿತ್ಯ ಬಳಗ ಹಂಗೆ ಪೂರ ಬೇತೆ ಬೇತೆ ಇದುಂಟು ತಂಡಗಳು. ಅದನ್ನ ಹೋಗ್ತಿ ಕೆಲವು ಹೇಳ್ತೇವೆ, ಈರ್ನಾಥ್ ಬಾಗಿ ಈರ್ಲ ಮಂತ್ರಿ ಮಾರೆ ನಿಗ ಇರೋಂಜಿ ಬಾರಿ ಪುಣ್ಯ ಅಂತೇರಿ, ಈರ್ನ ಊರುಡು ಈರ್ನ ಬ್ಯಾನರ್ ಪಾಡ್ಬೇರಿ ಒಕ್ಕ ಜನ ಜವನಿಯರ್ನ ಸಪೋರ್ಟ್ ಉಂಡು ಹಂಗೆ ಪೂರ ಹೇಳ್ತೇವೆ. ಅದೊಂಥರ ಖುಷಿ ಎಂತಡೆ ನಾ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಆಗಿದ್ದು ಬಂದಿದ್ದು ಎರಡು ದಿನ ಅದಿ ನೋಡುತ್ತಿ ನಮ್ಮ ಕೊಪ್ಪದಡ್ಕೊಂಡ ಏರಿಯಾ ನೋಡುತ್ತಿ ಅಲ್ಲಿ ದೊಡ್ಡ ಬ್ಯಾನರ್ ಹಾಕಿ ವಚ್ಚಿದ್ದಾರೆ, ಅದನ್ನ ನೋಡುತ್ತಿ ಭಾರಿ ಖುಷಿ. ನಮ್ಮ ಊರಿನ ಹುಡುಗರು ನಮ್ಮ ಊರ್ದು ಕುಂಬಾರರಾಗಿರ್ಕ ಪರಜಾತಿ, ನಮ್ಮ ಊರಿನ ಜಾತಿ ಧರ್ಮ ಪೂರ ನಾವು ಅದರ ಹಿಂದೆ ಜಾಸ್ತಿ ಓದಲ್ಲ, ಅದರ ಒಂಚೂರು ಸೈಡ್ ವಾಚಿನ್ ಸಾಹಿತ್ಯ ಕ್ಷೇತ್ರ ನಂತರ ಹಂಗೆ ಜಾಸ್ತಿ ಎಲ್ಲರ ನೋಡುತ್ತಿ ನಮ್ಮ ಊರಿನ ಸಪೋರ್ಟ್ ಮಾಡಿಸ್ ಯಾರಲ್ಲ ಎಲ್ಲಿಲ್ಲ ಮಾಡ್ತಲ್ಲ ಅಂತ ಹೋಗ್ತಾನೆ, ಅದನ್ನ ನಾನು ಭಾಗ್ಯ ಪುಣ್ಯವಂತ.
0: ಬೆಂಗಳೂರು ನಿಮ್ಮ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ಒಂದು ಪ್ರಶಸ್ತಿ ಸಿಕ್ಕಿತ್ತು, ಇದು ನಿಮ್ಮ ಸಾಹಿತ್ಯ ಕ್ಷೇತ್ರ ನಿಮಗೆ ಒಂದು ಮೈಲಿಗಲ್ಲ, ಇದರ ಬಗ್ಗೆ ನಿಮಗೆ?
1: ಹೌದು ಖಂಡಿತ, ಫಸ್ಟ್ ಟೈಮ್ ದೂರದ ಊರಿಗೆ ಹೋಗಿದ್ದೆ ಒಂದು ಪ್ರಶಸ್ತಿ ಇತಿಹಾಸ ಅಂತೇಳಿ. ಅದು 224 ಕವಿಗಳೇನು ಇದ್ದಾರೆ, 224 ಕವಿಗಳು. ಅದು ಫಸ್ಟ್ ಗೆ ಇದೇನಿ ಆನ್ಲೈನ್ ಇತ್ತು, 24 ಗಂಟೆ ಟೈಮ್ ಕೊಡ್ತಾರೆ, 24 ನಿಮಿಷನಿ ಬರೆಯಬೇಕು ಅಂತ. ಹಂಗೆ ಅದು 24 ನಿಮಿಷ ಟೈಮ್ ಕೊಟ್ಟು 224 ಕವಿಗಳು ಬರೆಯಕ್ಕೆ, ಹಂಗೆ ಅದೇನಿ ವರ್ಲ್ಡ್ ಪ್ರೆಸ್ ಬುಕ್ ರೆಕಾರ್ಡ್ ಅಂದ್ರೆ
0: ನಿಮಿಷದಲ್ಲಿ ಹೆಚ್ಚು ಬರೀ.
1: ಹೌದು, ಆಸೆ ಜನ 224 ಜನ ಒಮ್ಮೆಲೆ ಬರಕ್ಕೆ ಆನ್ಲೈನ್. ಅದೇನು ಮತ್ತೆ ಇದು ಕಾವ್ಯ ಚೇತನ ಪ್ರಶಸ್ತಿ ಎಲ್ಲ ಸಿಕ್ಕಿತ್ತು ಒಟ್ಟಿಗೆ ಅದು
0: ಅಲ್ಲಿ.
1: ಅದೇನಿ
0: ಸುಳ್ಯದ ರಾಯಚೂರು ಮಠ ರಾಷ್ಟ್ರ ಮಟ್ಟದ ಒಂದು ಕವಿಗೋಷ್ಠಿ ಆಯ್ತು, ಮುಂಬೈಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರೋಗ್ರಾಮ್ ಆಯ್ತು ತುಳುವೇರೆ ಮೀನದಲ್ಲಿ ಅಂದಿರಿದ್ರು. ಇಲ್ಲಿ ಹೋಗಿದ್ದು ನೀವು ಒಂದು ನಮ್ಮ ರಾಜ್ಯ ಬಿಟ್ಟು ಎರಗೆ ರಾಜ್ಯದಲ್ಲಿ ಹೋಗಿ ಒಂದು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಿ, ಅಲ್ಲಿನ ಜನಗಳ ಪ್ರತಿಕ್ರಿಯೆ ಹೆಂಗಿತ್ತು, ಇದರ ಬಗ್ಗೆ ಸ್ವಲ್ಪ ನೀವು ಹೇಳ್ತಾರೆ?

0: ಮತ್ತೆ ಏನ್ ಹೇಳ್ತೀರಿ?
1: ಹೌದು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದು ಕವಿಗೋಷ್ಠಿ ಇಲ್ಲಿ ರಾಯಚೂರ್ನಲ್ಲಿ, ಅದು ಅಡಿ ದೊಡ್ಡ ಕಾರ್ಯಕ್ರಮ ದೊಡ್ಡಗೆ ಅಂದ್ರೆ ಕವಿಗೋಷ್ಠಿ ಆಸು ದೊಡ್ಡ ನಮ್ಮ ಇಲ್ಲಿ ಆಯಂಗೆ ಈ ಊರ್ನಿ ರಾಜ್ಯ ಮಟ್ಟದ ಎಲ್ಲ ಆಯಂಗೆ ಇದ್ದಲ್ಲ ಅಂತಡೆ ಆಸು ಸೋಕುದ ಕಾರ್ಯಕ್ರಮ ಅಲ್ಲ, ದೊಡ್ಡ ಕಾರ್ಯಕ್ರಮ ಕವಿಗೋಷ್ಠಿನ ಚೆನ್ನೈಲಿ ಮಾಡಿದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಲ್ಲ ಚೆನ್ನೈಲಿ ಮಾಡಿದ್ರು, ಅಂದ್ರೆ ತೊಂದರೆ ಇಲ್ಲ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಲ್ಲಿ ನೋಡ್ಲಿಕ್ಕೆ ಒಂದು ಖುಷಿ. ಮಿಕ್ಕ ಇದು ತುಳುವರೆ ಮೀನದನ ಕಾರ್ಯಕ್ರಮ ಮುಂಬೈನಲ್ಲಿ ದೊಡ್ಡ ಕಾರ್ಯಕ್ರಮ ಅದು, ಅಂದ್ರೆ ಹೆರಗೆದ ರಾಜ್ಯ ಆತಲ್ಲ ಹೆರಗ ನಾವು ಇದು ಆತಲ್ಲ ನಮ್ಮ ಊರದರಿದ್ದಲ್ಲಿ ಜಾಸ್ತಿ ಮುಂಬೈ ನೀರ್ತಗೆ ಜಾಸ್ತಿ ಊರದರೆ ಹಂಗೆ ತುಳುದೊರೆ ಮಾಡ್ಸ್ತಾರೆ, ಹಂಗೆ ತುಳುದೊರೆ ಮಾಡಿದ ನಮ್ಮ ಲಕ್ಕ ಎಲ್ಲರ್ಲ ಊರದರ್ ಕಾರ್ಯಕ್ರಮ ನಮಗೆ ಹೆರಗೆ ಹೋಗಿ ಮಾಡುದು ಅಲ್ಲ ಊರ್ ನಿದ್ದಂಗೆ ಮಾಡಿ ನಾವು ಕೂಡ ಅಲ್ಲೂ ನಿದ್ದಂಗೆ ಆಗಿ
0: ಮುಟ್ಟ. ನೀವು ಒಂದು 69 ಆನ್ಲೈನ್ ಕವಿಗೋಷ್ಠಿ ಭಾಗವಹಿಸ್ತೀರಿ, ಈ ಆನ್ಲೈನ್ ಕವಿಗೋಷ್ಠಿಲ ಮತ್ತೆ ನಾವು ನಾರ್ಮಲ್ ಹೆಂಗೇನೆ ಹೋಗಿ ಭಾಗವಹಿಸಿದ ಕವಿಗೋಷ್ಠಿಲ ಇದರ ಬಗ್ಗೆ ಇರ್ತ ವ್ಯತ್ಯಾಸ ಹೆಂಗಿತ್ತು ಅಂದ್ ಒಂದು, ಮತ್ತೆ ನಿಮ್ಮ ನೀವು ಹಿಂಗೇ ಹೋಗಿ ಭಾಗವಹಿಸ್ತಲಾಯ್ಕ ಅಲ್ಲ ಆನ್ಲೈನ್ ಭಾಗವಹಿಸ್ತಲಾಯ್ಕ ನಿಮ್ಮ ಅದರ ಬಗ್ಗೆ ಒಂದು ಹೇಳ್ತೀರಿ ಅಂತ.
1: ಹೌದು ಖಂಡಿತ, ಅದು ಹಿಂಗೇ ಹೋಗಿ ಭಾಗವಹಿಸ್ತಿಗೆ ಲಾಯ್ಕು ಅಲ್ಲಿ ವಾಚನ ಮಾಡುತ್ತೆ ಜನಗಳು
0: ಇರ್ತಾರೆ,
1: ಒಂದು ವಾಚನ ಮಾಡಕ್ಕೆ ಒಂದು ಮೈಕ್ ಸಿಕ್ಕುತ್ತು, ಬೇಕೊಂದು ಜನಗಳ ಪ್ರತಿಕ್ರಿಯೆ ಇರ್ತದೆ ಅಲ್ಲಿ ಹೆಂಗೆ ಆಗುತ್ತೆ, ಒಂದು ಚಪ್ಪಾಳೆ ಇರುತ್ತೆ ಖುಷಿ ಆಗ್ತಲ್ಲ ಚಪ್ಪಾಳೆ ಖುಷಿ ಆಗುತ್ತೆ ಅದ್ರ ಕೇಳೋದು, ಬೇಕೊಂದು ಆ ಕಾರ್ಯಕ್ರಮ ಒಂದು ನಾವು ಭಾಗವಹಿಸಿದೊಂದು ಇರ್ತು, ಇದು ಆನ್ಲೈನ್ ನಮಗೆ ಮಾತ್ರ ಗೊತ್ತಿತ್ತು ಯಾರೆಲ್ಲ ಗೊತ್ತಿತ್ತು ಅಂದಿನ, ಅದು ಶನಿವಾರ ಆಗಣಿ ಇರ್ತು ವಾರ ಶನಿವಾರ
0: ಪ್ರತಿ ವಾರ
1: ಪ್ರತಿವಾರ ಅನಾವರಣ ಎಲ್ಲ ಇರ್ತು, ಅನಾವರಣ ಒಂದು ಗ್ರೂಪ್ ಉಂಟು, ಚಿಕ್ಕ ಚಿಗುರೆಲೆ ಸಾಹಿತ್ಯ ಬೆಳಗ್ಗೆ ಅದೇ ವಾರ ಇರ್ತು, ವಾರ ಒಂದೊಂದು ಪ್ರಕಾರಗಳು ಕೊಡ್ತಾರೆ, ಒಳ್ಳೆ ಕಾರ್ಯಕ್ರಮ ಮಾತ್ರ ಲೈಕ್ ಇರ್ತು.
0: 7 ತುಳು ಪುಸ್ತಕಗಳು ನಿಮ್ಮ ಕವನ ಸೇರ್ಪಡೆ ಆಯ್ತು, ಈ 7 ತುಳು ಪುಸ್ತಕಗಳಲ್ಲಿ ಸೇರ್ಪಡೆ ಆದ ಇದರಲ್ಲಿ ತುಳು ಭಾಷೆದ ಸೊಗಡನ್ನ ನೀವು ವಿವರಿಸಿದ್ದೀರಿ, ಇದರ ನಿಮ್ಮ ಈ ಒಂದು ಇಷ್ಟವಾದ ಒಂದು ಕವನನ ಹೇಳಲ್ಲ?
1: ಖಂಡಿತವಾಗಿ ಕವನ ಹೇಳಲ್ಲ, ತುಳು ನಮ್ಮ ವಿಚಾರ ಎಲ್ಲ ಅದೇ ತುಳು ಭಾಷೆ ಅಳಿಯಕಾಗ ನಂಗೆ ಇದೇನು ಇಷ್ಟ ಎಂದ ಹೇಳ್ತಾರೆ, ಈ ಒಂದು ಕವನ ನಮ್ಮನ್ನ ಒಂದು ಫೋಟೋ ಬಂದ ನಿಂತೆ ಚಿತ್ರ, ಆ ಚಿತ್ರ ನೋಡುತ್ತೆ ಒಂದು ಮನಸ್ಸಿಗೆ ಹುಟ್ಟಂತ ಭಾವನೆ, ಅಂದ್ರೆ ಒಂದು ಚಿತ್ರ ಡ್ರೆಸ್ದ ಅಂಗಡಿ ಇದ್ರೆ ಒಂದು ಗೊಂಬೆ ಡ್ರೆಸ್ ಹಾಕಿ ನಿಂತು ನಿರ್ತು, ಹೇರಿಗೆಂದ ಒಬ್ಬ ಮಗು ಡ್ರೆಸ್ ಇಲ್ಲದ ಹೇಳಿ ನಿಂತು ನಿರ್ತ, ಆ ಮಗು ಆ ಬೊಂಬೆಂಡ ಹೇಳ್ತಂತ ಹೆಂಗೆ ಸನ್ನಿವೇಶ ಹೆಂಗೆ ಇರ್ತದೆ ತುಳುನಿ ಬರೆ, ಆ ಚಿತ್ರ ಕವಿತೆ ಹಿಂಗೆ ನಾನು ಈ ಶೀರ್ಷಿಕೆ ತರೆ ಬರ ಒಂದು ಹೇಳ್ತೇನೆ ತುಳುನಿ, ಅದರ ತುತ್ತೈತ ಅಂತ ಕೊಟ್ಟದೆ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಇಜ್ಜಂದಿನ ಈ ಆಯ ಐತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಉಪ್ಪುನ ಎಂಕಿಜ್ಜಿ ತುತ್ತೈತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇಜ್ಜಂಡಲ ಈ ಪೊರ್ಲು ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ಜುವ ಇತ್ತುದಲ ಎನ್ನ ಹಣೆ ಬರ ಆತ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ನಿನ್ನ ಲೆಕ್ಕ ಪೊರ್ಲಾವಡೊಂದು ಆಸೆ, ಕೈಟಿಜ್ಜಿ ಎನ್ನಡ ಮುಕ್ಕಾಲು ಬೈಸೆ, ಕೈಟಿಜ್ಜಿ ಎನ್ನಡ ಮುಕ್ಕಾಲು ಬೈಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲಾ ಕಿಸೆ, ಅಂಗಿ ಪ್ಯಾಂಟ್ ಡಿಜ್ಜಿ ಒಂಜಿಲಾ ಕಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಒಂದು ಎನ್ನಲ ಒಂಜಿ ವಾದಿಸೆ, ಅದು ಆ ಮಗ್ಗು ಆ ಗೊಂಬೆಂಡ ಹೇಳ್ತಂತ ಒಂದು ಪರಿಸ್ಥಿತಿ ವ್ಯಕ್ತಪಡಿಸಿದೆ ಮನಸ್ಸದ ಭಾವನೆ.

0: ಈಗ ನಾವೀಗ ಕಾರ್ಯಕ್ರಮ ಮಾಡ್ತಾ ಒಂದು ಕುಂಬಾರ ಭಾಷೆದ ಒಂದು ಸಂದರ್ಶನ ಕಾರ್ಯಕ್ರಮ. ಈ ಕುಂಬಾರ ಭಾಷೆದ ಸಂದರ್ಶನ ಒಂದು ಕುಂಬಾರ ಭಾಷೆದ ಸೊಗಡದ ಒಂದು ಕವನ ಇದ್ದಾಳೆ ಓದು ತೆರೆಯ ಒಂದು.
1: ಖಂಡಿತವಾಗಿ ಕುಂಬಾರ ಭಾಷೆಯಲ್ಲಿ ಸುಮಾರು ಕವನ ಬರೆದೆ, ಅದರ ಓದಿದಂತ ಪ್ರಯತ್ನ ಎಲ್ಲ ಮಾಡುವ. ಒಂದಿನ ಹೊತ್ತರೆ ಒಂದು ಬರೆಯ ಕವನ ಇದು ನಮ್ಮ ವಾಸಿದೆ. ಅದಕ್ಕೆ ಹೊತ್ತರೆದ ಹೊರಲು ಕತ್ತಲೆದ ತಿರ್ಲು ಎಂದು ಬರೆದೆ ಶೀರ್ಷಿಕೆ. ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು, ಹೊತ್ತರೆ ಬೇಗ ಸೂರ್ಯ ಉದಿಪೊತ್ತಿ ಬಿಳ್ಪು ತೋರತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು, ಅತ್ತಂದ ಇತ್ತಂದ ಹಕ್ಕಿಗಳು ಚಿಲಿಪಿಲಿ ಸೊರಕೆಂಡತ್ತು, ಕುದಿ ಬಾಕಿಲ ಕಲೆಯಿಂದ ಕೋಳಿ ಗೂಡುಂದ ಕೋಳಿ ಕೆಲೆಯತ್ತು, ಕುದಿ ಬಾಕಿಲು ಕಲೆಯಿಂದ ಕೋಳಿ ಗೂಡುಂದ ಕೋಳಿ ಕೆಲೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯತ್ತು, ಹಟ್ಟಿದೊಳಗೆಂದ ಮಂಗಲ್ತಿ ಹಸು ಅಂಬ ಅಂದು ಕರೆಯುತ್ತೆ, ಅಂಗೊಳಿನಿ ಇರುತ್ತ ಹೂಗು ಗಮ್ಮಂದ ಅರಳುತ್ತು, ಅಂಗೊಳಿನಿ ಇರುತ್ತ ಹೂಗು ಗಮ್ಮಂದ ಅರಳುತ್ತು, ಮರದೈ ಸಂಪುದ ಗಾಳಿ ಬೀಜಿ ತಣ್ಣನೆ ಮಾಡುತ್ತೆ, ಮರದೈ ಸಂಪುದ ಗಾಳಿ ಬೀಜಿದಿ ತಣ್ಣನೆ ಮಾಡುತ್ತೆ, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತೆ, ಮಜ್ಜನೆದ ಹೊತ್ತುಗೆ ಉರಿ ಬೆಸುಲ್ನಿ ಬೆಚ್ಚ ಇರುತ್ತೆ, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಬೈಗಿ ಮೆಲ್ಲ ಸೂರ್ಯ ದೇವ ಹಡ್ಡೋಲ್ನಿ ಮುಳ್ಕೊತ್ತು, ಸೂರ್ಯ ಮುಳ್ಕೋಗ ನೋಡಿದಿ ನಕ್ಷತ್ರ ಮಿಣುಕುತ್ತು, ಸೂರ್ಯ ಮುಳ್ಕೋಗ ನೋಡಿದಿ ನಕ್ಷತ್ರ ಮಿಣುಕುತ್ತು, ಅಸತಿ ಚಂದ್ರ ನಿಲ್ಕುತ್ತು, ಅಸತಿ ಚಂದ್ರ ನಿಲ್ಕುತ್ತು. ಅದು ಒಂದು ಕುಂಬಾರ ಭಾಷೆಯಲ್ಲಿ ಬರೆಯಿರಿ, ಅದೊಂದು ಮೂರನೇ ಕವನ. ಅದು
0: ಕುಂಬಾರ ಭಾಷೆಯಲ್ಲಿ ನೀವು ಎಷ್ಟು ಕವನ ಬರೆದಿದ್ದೀರಿ?
1: ಕುಂಬಾರ ಭಾಷೆಯಲ್ಲಿ ಒಂದು 7-8 ಕವನ ಬರೆದಿದ್ದೀರಿ.

0: ಒಟ್ಟಿ ಬರೆದ ಕವನ ಎಸ್, ಈಗ ಇಸುತುಮಡ ಬರೆದ ಕವನ ಎಸ್, ಅದರಲ್ಲಿ ಕವನ ಮತ್ತೆ ಬೇತೆ ಬೇತೆ ಸಾಹಿತ್ಯ ಎಲ್ಲ ಬರೆದಿರಿ, ನೀವು ಭಜನೆ ಬರೆದಿರಿ ಮತ್ತೆ ಆಲ್ಬಮ್ ಸಾಂಗ್ ಮಾಡಿದಿರಿ, ಇದೆಲ್ಲ ಟೋಟಲ್ ಆಗಿ ನೀವು ಎಸ್ ಮಾಡಿದಿರಿ.
1: ಕವನ ಅಂತ ಹೇಳಿದ್ರೆ ತುಳು ಬಿಕ್ಕ ಕನ್ನಡ ಕವನ 1157 ಬರೆದೆ ಒಟ್ಟಿಗೆ, ಬಿಕ್ಕ ಬ್ಯಾರಿ ಭಾಷೆನಿ ಒಂದು ಕವನ ಬರೆದೆ, ಬಿಕ್ಕ ಹವ್ಯಕ ಬ್ರಾಹ್ಮಣ ಭಾಷೆನಿ ಒಂದು 4-5 ಬರೆದೆ, ಬಿಕ್ಕ ನಮ್ಮ ಭಾಷೆನಿ ಒಂದು 7 ಹಂಗೆ ಒಂದು 1165 ಟೋಟಲ್ ಕವನಗಳಕ್ಕೆ. ಬಿಕ್ಕ ಬೇತೆ ಬೇತೆ ಪ್ರಕಾರ ಅಂತ ಹೇಳ್ತಾರೆ
0: ಭಜನೆ
1: ಭಜನೆ ಅದು ಭಜನೆ ಭಕ್ತಿಗೀತೆ ಹಂಗೆ ನೋಡಕ್ ಹೋಗ್ತಾರೆ. ಲೇಖನ 46 ಬರೆದೆ, ಭಜನೆ 31, ಕತೆ 9, ಬಿಕ ಎದುರು ಕತೆ ಅಂದ್ರೆ ಮುಂದೆ ಬರೋ ಎದುರು ಕತೆ ತುಡುಗಿಕೆ ಅದು ಎದುರು ಕತೆ ಒಂದು 7, ಬಿಕ ಜ್ಞಾನ ಕತೆ ಅಂದ್ರೆ ಸಣ್ಣ ಒಂದು ಕತೆ ಇಲ್ಲ ಅದೊಂದು 2, ಬಿಕ ಒಂದು ತುಳು ಭಾವಗೀತೆ 4, ಬಿಕ ಕನ್ನಡ ಭಾವಗೀತೆ 1, ಬಿಕ ಕನ್ನಡ ಶಿಶು ಗೀತೆ ಅಂದ್ರೆ ಮಕ್ಕಳ ಪದ್ಯ ಅದೊಂದು 3, ಬಿಕ ಸ್ಟೇಟಸ್ ಆಗಿತಕ್ಕೆ ಸಾಹಿತ್ಯ ಒಂದು ಚೆನ್ನಾಗಿ ಬರೀತು 30 ಒಂದು ನಿಮಿಷದ ಅದೊಂದು 4 ಸಾಂಗ್ ಬರೆದೆ, ಬಿಕ್ಕ ಇದು ಪದ್ಯಗಳೊಂದು 16 ಪದ್ಯ ಬರೆದೆ ಅಂತ ಎಲ್ಲ ಬರೆದ ಸುಮಾರು ಆಯ್ತು ಎಲ್ಲ ಅದೊಂದು ಪ್ರಕಾರಗಳು ಬೇತೆ ಬೇತೆ ಪ್ರಕಾರ.
0: ಅದಲ್ಲದೆ ನೀವು ಆಲ್ಬಮ್ ಸಾಂಗ್ ಸಾಹಿತ್ಯ ಬರೆದಿರಿ, ಬೇತೆ ಬೇತೆ ದೇವಸ್ಥಾನದ ಆಲ್ಬಮ್ ಸಾಂಗ್ ಎಲ್ಲ ಸಾಹಿತ್ಯ ಎಲ್ಲ ಬರೆದಿರಿ, ಇದರ ಬಗ್ಗೆ ಸ್ವಲ್ಪ ಹೇಳ್ತಂದ್ರೆ.
1: ಅದು ದೇವಸ್ಥಾನದ ಸಾಹಿತ್ಯ ಬರ್ತದೆ ಅಂದ್ರೆ ಅದೊಂದು ದೇವರ ಒಂದು ಕೊಟ್ಟಂತ ಆಶೀರ್ವಾದ ಅಂದ್ರೆ ಲೋಕಸಿ ಸರಸ್ವತಿ ದೇವಿನ ಒಂದು ಆಶೀರ್ವಾದ, ಇಲ್ಲದೆ ನಮಗಂತ ಭಾಗ್ಯ ಸಿಗ್ತಾಗೆ ಒಂದು ಇದು ಅದು ದುಡ್ಡುಗೆ ಬೇಕಾಗಿ ಬರೆತಾಗಲ್ಲ, ಅದು ಯಾರಿಗೂ ಹೇಳ್ತಾರೆ ನಾವು ಸ್ಪಾನ್ಸರ್ ಮಾಡ್ತಾರೆ ನಮಗೆ ಒಂದು ಪದ್ಯ ಬರೆದಿಕೊಂಡು ಅವ್ರು ಹೇಳಕ್ಕೆ ನಾವೊಂದು ನಮಗಿಂದ ಆ ತಡೆ ಬರೆದಿಕೊಡ್ತು ಹಂಗೆ ಸುಮಾರು ಒಂದು 10-15 ಸಾಂಗ್ ಏನ ಭಕ್ತಿಗೀತೆ.
0: ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದಂತ ಒಂದು ನಾಟಕ ಸಂಸ್ಥೆ ಒಂದು ಸಾಹಿತ್ಯ ಬರೆದುಕೊಟ್ಟಿದ್ದೀರಿ, ಅದು ಆ ನಾಟಕದ ಮುಖಾಂತರ ಇಡೀ ಪ್ರಚಾರ ಆಯ್ತು, ಇದರ ಬಗ್ಗೆ ನೀವು ಹೇಳ್ತಂದ್ರೆ ಏನ್ ಹೇಳ್ತೀರಿ, ಈ ಸಾಹಿತ್ಯ ಬರೆಯಕ್ಕೆ ಯಾವ ರೀತಿ ನಿಮಗೆ ಅದೊಂದು ಒಂದು ಅವಕಾಶ ಸಿಕ್ಕಿತು ಅಂತ ಹೇಳ್ತದೆ?
1: ಹೌದು, ಇದು ಮಂದಾರ ಕಲಾವಿದರು ಉಜ್ಜಿರ ತಂಡ, ಅದೇ ಗುಣಪಾಲ್ MS ಮಾಸ್ಟರ್ ಅವರು ಗುರುಗಳು, ಹಂಗೆ ಅವರು ನನ್ನ ಒಂದು 2 ಸರ್ತಿ ಹೇಳರು ನಮ್ಮ ಮಂದಾರ ತಂಡ ನಿಮ್ಮ ಆಯುಧ ತೊಡಾರು ನಾಟಕಗಳುಂಟು ಅದಕ್ಕೆ ನಂಗೆ ಒಂದು ಸಾಂಗ್ ಬರೆದಿ ಕೊಡಕು ಲಾಸ್ಟ್ ಮೂಮೆಂಟ್ ಆ ನಾಟಕ ನೋಡುತ್ತೆ ನಿಮ್ಗೆ ಗೊತ್ತದೆ ಲಾಸ್ಟ್ ಮೂಮೆಂಟ್ ಅದೇ ಒಂದು ಸಹನ ಅಂದ ಹೆಣ್ಣು ಇರ್ತಳು ಅವಳು ಸಾಯ್ತಂತ ಪರಿಸ್ಥಿತಿ ಬರ್ತಿ ಸಾಯ್ತಂತ ಸೀನಿ ಲಾಸ್ಟ್ಗೆ ಮನೆಗೆ ಇದ್ದ ಹೆಣ್ಣು ಒಬ್ಬಳೆ ಅವಳು ಆ ಹೆಂಗಸು ಸಹನ ಅಂತ ಹೆಂಗಸು ಪುಚ್ಚ ಕಚ್ಚಿದ ಸಾಯ್ತ ಆ ಸಾಹಿತ್ಯ ಸೀನಿಗೆ ಅತಿ ಆ ಪದ್ಯ ಬಹುದು ನೀವು ನಾಟಕ ನೋಡಿ ಗೊತ್ತ. ಈಗ ಫಸ್ಟ್ ಸ್ಟಾರ್ಟಿಂಗ್ ಶುರುವಾತಿ ಒಂದು ಪದ್ಯ ಹಾಕ್ತಾರೆ ಸ್ಟೇಜ್ ಸೆಟ್ ಮಾಡಿರುತ್ತೆ ಆ ಪದ್ಯಲ ನಾವು

0: ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಬರೆದದ್ದು, ಕವನ ಕಥೆ ಇದೆಲ್ಲ ಬರೆದ ಒಂದು ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದಿರಿ. ತುಳು ಕವಳ ಸಂಕಲನ ಉರುವೆ ನಿಲ್ತ ಪುಸ್ತಕ ಬಿಡುಗಡೆ ಮಾಡಿದಿರಿ. ಈ ಉರುವೆ ನಿಲ್ತ ಪದದ ಅರ್ಥ ಎಂತರನ್ನೊಂದು, ಆಮೇಲೆ ಇನ್ನೊಂದು ಜನಗಳಿ ಈ ಪುಸ್ತಕ ಎಂತರ ವಿಷಯ ಸಿಕ್ಕುತ್ತು ನಿಲ್ತದ ಒಂದು ಹೇಳ್ತೀರಿ?
1: ಉರುವೆ ನಿಲ್ತಡೆ ನಾವು ಈಗ ಒಂದು ಕಂಗನದೈ ಒಂದು ಫಿಂಗರ್ ಆಯ್ತು, ಈ ಪುಸ್ತಕ ಒಂದು ಫಿಂಗರ್, ಅದರೊಳಗೆ ಫಿಂಗರ್ ಒಡೆ ತಂದೇ ಅದರೊಳಗೆ ಈ ಫಿಂಗರದ ಅಡಿನಿ ಚೂ ಫಿಂಗರ್ ಬೆಳೆದೆತ್ತಿ ಉರುವೆ ಬಹುದು ಅಡಕ್ಕೆ ದೊಡ್ಡ, ಅದು ಆ ಉರುವೆ ದೊಡ್ಡ ಎಂದಿಕ ಅಡಕ್ಕೆ ಆಯ್ತು, ಅದು ಉರುವೆ. ಅದಕ್ಕೆ ಪುಸ್ತಕಂಗೆ ಉರುವೆ ಎಂದು ಕೊಟ್ಟು, ಉರುವೆ ಅಂದ್ರೆ ಪ್ರತಿ ಒಂದು ಉರುವೆ ಎಲ್ಲ ಒಂದೊಂದು ಕವನ ಅಂದ ಅರ್ಥ.
0: ಅದರ ಅದರಲ್ಲಿಗ ಆ ಪುಸ್ತಕದಲ್ಲಿ ಜನಗಳು ಏನು ನಿರೀಕ್ಷೆ ಮಾಡಲು ಎಂತರ ಯಾವ ವಿಷಯ ಉಂಟು ಎಂತರ ಉಂಟು
1: ಜನಗಳು ಅದೇನು ಬೇಕೇನೇಳ್ತಡೆ ಪ್ರತಿ ಒಂದು ವಿಷಯದ ಬಗ್ಗೆ ಉಂಟು. ಒಂದು ತುಳುನಾಡದ ಕಲ್ಚರ್ ಬಗ್ಗೆ, ಇಕ್ಕೊಂದು ರೈತರ ಬಗ್ಗೆ, ಕೃಷಿದ ಬಗ್ಗೆ, ಇಕ್ಕ ಮಳೆ ಇರಕ್ ಎಲ್ಲ ವಿಷಯದ ಬಗ್ಗೆ ಪ್ರತಿ ಒಂದೊಂದು ಕವನಗಳು. ಹಂಗೆ ಅದೇನು 100 ಕವನ ಉಂಟು ಆ ಪುಸ್ತಕದಲ್ಲಿ, 100 ಉರುವೆ ಉಂಟು ಅದರೊಳಗೆ. ಪ್ರತಿಯೊಂದು ಉರುವೆ ಎಲ್ಲ ನಾವು ಓದುತ್ತೆ ಪ್ರತಿಯೊಂದು ಅರ್ಥ ಕೊಡ್ತಾ ಇದೆ, ಮನಸ್ಸಿನ ಭಾವನೆಗಳ ಅರ್ಥ ಮಾಡುತ್ತಂತ ಕೆಲವು ಉಂಟು. ಬಿಕ್ಕ ಜಾತ್ರೆದ ಬಗ್ಗೆ ಉಂಟು, ತುಳುನಾಡದ ಕಂಬಳ ಕೋಲಿದ ಕಟ್ಟ ಹಂಗಿದ ಪೂರ ಉಂಟು.
0: ನೀವೊಂದು ಇಷ್ಟೊಂದು ಸಣ್ಣ ವಯಸ್ಸಿಗೆ ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಕವನ ಕತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಬರವಣಿಗೆ ಮೂಲಕ ಹೆಸರು ಮಾಡಿದಿರಿ, ಗೌರವ ಪಡೆದಿರಿ. ಈಗ ಹಿಂಗೇನೆ ಎರಡೊಬ್ಬ ಹಿಂಗೇನೆ ನಾಲ್ಲ ಹಿಂಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಕು, ನಂಗೆಲ್ಲ ಬರವಣಿಗೆ ಬರೆಯಬೇಕು, ಕವನ ಕತೆ ಸಾಹಿತ್ಯ ಎಲ್ಲ ಬರೆಯಬೇಕು ಅಂತ ಒಂದು ಮನಸ್ಸಿದ್ದಾಳೆ, ಅವರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತ ಒಂದು ಹೇಳೋಣ.
1: ನನ್ನ ಉದ್ದೇಶ ಅದೇ, ಈಗ ಹುಡುಗರು ಆಗಲಿ ಹೆಣ್ಣುಗಳಾಗಲಿ ಆಮೇಲೆ ಬರೆತರೆ ಕಮ್ಮಿ ಆಯ್ತು. ಈಗ ಪ್ರತಿಯೊಂದು ಬರೆತರಲ್ಲೆಲ್ಲ ಓದುತ್ತರಲಿಲ್ಲ, ಅದಂಗೆ ಆಯ್ತು. ಹಂಗೆ ಕೆಲವು ಯಾರು ಬರೆತಾರೆ ಅವ್ರಿಗೆ ನನ್ನ ಎಂತರ ಹೆಲ್ಪ್ ಆಯ್ತು, ಅವ್ರಿಗೆ ಬೇಕಾಗ ಈಗ ಸಲಹೆ ನಂಗೆ ಅದರ ಬರೆಯಬೇಕು, ಅರೆ ಹೆಂಗೆ ಬರೆಯಲ್ಲ ಅಂದ್ರೆ ಯಾರು ಕೇಳತ್ತಲ್ಲ ನಾನು ಬರೆಸಿತಂತ ಪ್ರಯತ್ನ ಮಾಡುಳ್ಳೆ. ಸುಮಾರು ಒಂದು 10 ಜನ ಮುಟ್ಟು ಉಳ್ಳರು, ಈಗ ಹೆಂಗೆ ಆವತ್ತು ಬರೀತಾರೆ ಕಳಗುತ್ತಾರೆ ಹೆಂಗೆ ಆಯ್ತು ನೋಡಿ ಹೇಳ್ತಾರೆ. ಈಗ ನಮ್ಮ ಖುಷಿ ವಿಚಾರ ಅಂತ ಹೇಳ್ತಾರೆ ಇಜಿಲಂಪಾಡಿ ನಿಮ್ಮ ಹುಡುಗ ಬಾಲಕೃಷ್ಣನ, ಅವರು ಈಗ ಬರ್ಕೊಂಡುಳ್ಳರು. ಬೇಕ ಈಗ ಮೊನ್ನೆ ನನ್ನಡೆ ಹೇಳರು ನಾನು ಪುಸ್ತಕ ಮಾಡೋಕು ನನ್ನ ಕವನಗಳ ನೀವು ಕಳಗುತ್ತೆ, ನಾನು ಜೆರಾಕ್ಸ್ ದೇಸಿ ಪೂರ ಬರೆದು ಕಳಗುತ್ತೆ, ಅದರ ಹೆಂಗಿಲ್ಲ ನೀವು ಎದ್ದು ಬೇಕ ಕವನಗಳ ನಾವು ಪುಸ್ತಕ ಹಾಕೋಕ್ ಅದರ ನೀವು ನಂಗೆ ಮಾರ್ಕ್ ಮಾಡಿ ಕೊಡ್ನಿ. ಹಂಗೆ ಅಂತ ಹುಡುಗರು ಬೆಳೆಯುತ್ತೆ ನಾವು ಖುಷಿ ಆಗುತ್ತೆ. ಬಿಕ್ಕ
0: ಪ್ರೋತ್ಸಾಹ
1: ಕೊಡಕು, ನಾವು ನಮ್ಮಿಂದ ಪ್ರೋತ್ಸಾಹ ನಾವು ಮಾಡೋಕು ಬೆಳೆಸಕು ಅಂತೇಳಿ ಸಾಹಿತ್ಯ ಕ್ಷೇತ್ರ ಉಳಿಯಕ್ಕೆ ಸಾಧ್ಯ ಅಂದ್ರೆ ಎಲ್ಲೆಡೆ ಖಂಡಿತ ಕಷ್ಟ ಉಂಟು.

0: ಕಾರ್ಯಕ್ರಮದ ಮೂಲಕ ನಾವಿಂದು ಕುಂಬಾರ ಭಾಷೆಯಲ್ಲಿ ಸಂದರ್ಶನ ಮಾಡಲ್ಲ. ಈ ಕುಂಬಾರ ಭಾಷೆಯಲ್ಲಿ ಮಾತಾಡ್ತಾರ ಸಂಖ್ಯೆ ಕಮ್ಮಿ. ನಾವೊಂದು ಏನೋ ಮುಜುಗರ ಸಾರ್ವಜನಿಕ ಪ್ರದೇಶದಲ್ಲಿ ಆಗಲಿ ಮಾತಾಡ್ತದಾಗಲಿ ಎಲ್ಲಿ ಆಗಲಿ ಮಾತಾಡ್ತ ಬಾರಿ ಕಮ್ಮಿ, ಏನೋ ಒಂದು ಮುಜುಗರ ಪಡ್ತಂದೆ ಹೇಳಲು. ಈ ಕುಂಬಾರ ಭಾಷೆನ ನಾವು ಸಮಾಜದ ಒಂದು ಮುಖ್ಯ ಅಂಗ ಇದಾರಕ್ಕೆ ಯಾವ ರೀತಿ ತರಲು ನಿಲ್ತೊಂದು ನಿಮ್ಮೊಂದು ಅಭಿಪ್ರಾಯ ಹೇಳಲು.
1: ನನ್ನ ಉದ್ದೇಶ ನಾವು ಪ್ರತಿ ಕಾರ್ಯಕ್ರಮ ಹೋಯಕಲ್ಲೆಲ್ಲ ನಮ್ಮ ಭಾಷೆನ ನಾವು ಮಾತಾಡೋದು. ಈಗ ನಾವು ಎಲ್ಲಿ ಹೋಗ್ತೇವೆ ಕೆಲವರು ಹೇಳ್ತೇವೆ ಪೇಂಟೇನ್ ಹೋಗಿ ಮಾತಾಡ್ತಿದ್ವಿ ನಮಾಸೆ ಮಾತಾಡಲು ಅಂತಂದ್ರೆ ಅಂಜಿಗೆ ನಾ ಇಂತರ ಒಂಥರ ನಾಚಿಗೆ ನಾಚಿಗೆ ಅಂತಕ್ಕೆ ಪಡೆಯೋಕು ಇರ್ತದೆ. ನಾವು ಎಲ್ಲಿ ಹೋಗೋಣ ನಾವು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಮಾತಾಡೋಕು. ಈಗ ಬೇತೆ ಇದ್ರ ನೋಡಿ ಅವರ ಭಾಷೆನ ಅವರು ಮಾತಾಡ್ತಾರೆ. ನಾವು ನಾಸೆ ಎಲ್ಲಿ ಹೋಗ್ತೇವೆ ನಾವು ನಮ್ಮ ಭಾಷೆನ ನಾವು ಮಾತಾಡ್ತೇವೆ. ಅದೇ ನಂಜಿಗೆ ಅಂತಾರ ಉಂಟು ಮಾತಾಡ್ತೇವೆ ನಮ್ಮ ಭಾಷೆನ ನಾವು ಎಲ್ಲಿ
0: ಭಾಷೆ ಮುಂದೆ ಬೆಳವಣಿಗೆ
1: ಬಹುದು. ಈಗ ನಾವು ಈಗ ನಮಗ ಏಳು ಮಗಣೆ ತಡೆ ಇನ್ನೊಂದು ಐದು ಮಗಣೆ ಉಂಟು, ಎರಡು ಭಾಷೆ ಉಂಟು. ಹಂಗೆ ಎರಡು ಭಾಷೆ ಅಲ್ಲ ಅದೇ ಚೂರು ಹೆಚ್ಚು ಕಮ್ಮಿ ಇರಕ್ಕೆ ಅಂದ್ರೆ ಮಾತಾಡ್ತಾಗ ನಾವು ನಮ್ಮ ಭಾಷೆಯಲ್ಲಿ ಮಾತಾಡೋಕು ಬೆಳೆಸೋಕು.
0: ಸುತ್ತಮುತ್ತ ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವ ಪ್ರಶಸ್ತಿ ಎಲ್ಲ ಬಂದಿತ್ತು. ಇನ್ನು ಮುಂದೆ ನಿಮ್ಮ ಏನಾಡಿ ಹೊಸ ಕೃತಿಗಳ ಬಿಡುಗಡೆ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಡಿ ಹೊಸತನ ಉಂಟಾ, ಅಲ್ಲದೆ ನಿಮ್ಮ ಮುಂದಿನ ಯೋಜನೆ ಅಂತ ಹೇಳಲ್ಲ?
1: ಖಂಡಿತ ನೆಕ್ಸ್ಟ್ ಗೆ ಈಗ ತುಳು ಮಾಡಿ ನೆಕ್ಸ್ಟ್ ಗೆ ಒಂದು ಕನ್ನಡ ಚುಟುಕುಗಳ ಪೂರ ಸೇರಿಸಿದಿ, ಒಂದು 100 ಚುಟುಕು ಮಾಡಿದಿ, ಒಂದು ಪುಸ್ತಕ ಮಾಡೋಕೊಂದು ಉಂಟು, ಆಸೆ ಉಂಟು ದೇವರೈತು ಸರ್. ಹಂಗೆ ಅದರ ಇಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ ಇಲ್ಲಿ ಉಜಿರಿನಿ ಮಂಜುಶ್ರೀ ಅದೇ ನಮ್ಮ ಬಂದರದಾರೆ ಊರದಾರೆ ಉಳ್ಳವರು ದೀಕ್ಷಿತ್ ಅವರೇ ಮಾಡಿ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ ಒಂದೇ ಸರ್ತಿಲ್ ಅವರೇ ಮಾಡಿದ್ರು ಪುಸ್ತಕ. ಹಂಗೆ ಅವರೇ ನಾವು ಇಲ್ಲೇ ಮಾಡ್ತೇವೆ ಉಜಿರಿ.
0: ನೀವು ಪ್ರತಿದಿನ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಪ್ರತಿದಿನ ನಿಮ್ಮೊಂದು ವೃತ್ತಿ ಒಂದು ಕೆಲಸವನ್ನು ಮಾಡಿ ಈ ಕೆಲಸದ ಒಟ್ಟಿ ನೀವು ಈ ಕಥೆ ಸಾಹಿತ್ಯ ಕವನ ಸಂಕಲನ ಇದೆಲ್ಲ ಬರಕಾನಿರಲ್ಲ, ನೀವಿದು ಈ ಕೆಲಸದ ಒಟ್ಟಿ ವೃತ್ತಿಯ ಒಟ್ಟಿ ನೀವು ಇದರ ಮಾಡಿ ಬರ್ತೀರಿ?
1: ವೃತ್ತಿಯ ಬೆತ್ತೆ ಪ್ರವೃತ್ತಿಯ ಬೆತ್ತೆ, ವೃತ್ತಿ ಒಂದು ಕಡೆ ಆಗಣಿರ್ತು, ಪ್ರವೃತ್ತಿ ಇದು ಮನಸ್ಸನ್ನು ಮೂಡುತ್ತಂತೆ.
0: ಕವನಗಳ
1: ನಾವು ಬರೆಯುತ್ತಿ ಇದು ಒಂದು ಹುಟ್ಟುತ್ತು ಅದರ ಆಗನೆ ಬರೆಕಂತ, ಅದಕ್ಕೆ ಟೈಮ್ ಇಲ್ಲ, ಟೈಮ್ ಸಮಯ ಬೇಕೊಂದಿಲ್ಲ. ನಾವಂಗೆ ಅದಕ್ಕೆಂದೇ ಕುಳ್ರಾಕಿಲ್ಲ, ಕವನ ಬರೆಯಕ್ಕೆಂದೇ ಕುಳ್ರಾಕಿಲ್ಲ, ಮನಸ್ಸಿಗೆ ಬಂದಂತ ಕವನಗಳ ಬರೆದಿವೆ ಚಿಂತೆ. ಆ ಬರೆದಿ ವಚನ ಕವನಗಳ ಬಿಕ್ಕ ಒಮ್ಮೆ ಬರೆದಿವೆ ಚಿತ್ತೆ, ಬೇಕಾದ್ರೆ ಆಗನೆ ಕಳಗಕ್ಕಿಲ್ಲ ಯಾರಿಗೆ, ಬೇಕಾದ್ರೆ ಸುಮಾರು ಸತಿ ಓದಿದಿ, ಬಿಕ್ಕದಕ್ಕೆ ಕೂಡ ಸೇರ್ಸಕ್ಕೆ ಸೇರಿಸುತ್ತೆ ಬಿಕ್ಕ. ಅದೇ ಒಂದು ಅಕ್ಷರಗಳ ಪದಗಳು ಲಾಯ್ಕಿಲ್ಲಡೆ ಅಂದ್ರೆ ನಮ್ಗೆ ಅದು ಅದಕ್ಕೆ ಹಿಡಿತಾಳ ಅಂತೇಳಿ ಕೂಡ ಯಾರು ತೇಸ್ತೆ ಚೇಂಜಸ್ ಮಾಡುತ್ತೆ. ಹಂಗೆ ಬಿಕ್ಕಾದ್ರೆ ಒಂದು ಕವನ ಸರಿಗಟ್ಟಾಕೋದ ಒಂದು ದಿನ ಬೇಕಿ. ಹಂಗೆ ಬಿಕ್ಕ ಕೆಲವುದಾಗ ರಪ್ಪ ಆಯ್ತು, ಒಂದು ನಿಮಿಷದ ಅರ್ಥಗಳು ಉಂಟು. ಬಿಕ್ಕ ಕೆಲವು ಕವನಗಳು ಚೂರು ನಮಗೆ ಜಾಸ್ತಿ ಮನಸ್ಸಿಗೆ ಹುಟ್ಟುದ ಲಾಯಕ್ ಇತ್ತು ಅಂತ ಹೇಳಿದ್ರು ರಪ್ಪ ಆಗನೆ ಕಳೆದಿಲ್ಲ ಆಗುತ್ತೆ ಕೆಲವು ಬರೆದಿ ಬೇಕೊಂದ ಕೆಲವುದಾಗ ಈ ಟಾಪಿಕ್ ಕೊಡ್ತಾರೆ ಪ್ರಕಾರಗಳ ಬರೆಯುತ್ತಿ ಮಾತ್ರ ಅದು ಅದಕ್ಕೆ ಟಾಪಿಕ್ ಅವರು ಕೊಡ್ತಾರೆ ಅದುವೇ ವಿಷಯದ ಬಗ್ಗೆನೆ ಬರೆಯಬೇಕು. ಬೇಕದು ಒಂದು ಸಾಲಿನ ಈಸೆ ಕವನ ಪದ ಬೇಕು ಅಕ್ಷರ ಬೇಕಂದು ಹಾಗೆ ಬರೆಯಿರ್ತು ಹಾಯ್ಕು ಆಗಲಿ ಟಂಕ್ ಆಗಲಿ ಐನೆಸರ್ ಅದಕ್ಕೆ ಪುರ ಒಂದೊಂದು ಪ್ರಕಾರ ಉಂಟು ಕ್ರಮ ಉಂಟು ಬರೆಯಕ್ಕೆ ಅದು ಒಟ್ಟಾರೆ ಆಗಿಲ್ಲ ಅದು ಅದುವೇ ಹೆಂಗೆ ನಿಯಮ ಉಂಟು ಹಾಗೇನೆ ಬೇಕು.
0: ನೀವು ಈಗ ಸಾಹಿತ್ಯ ಕವನ ಲೇಖನ ನಿರೂಪಣೆ ಇದರಲ್ಲಿ ನಿಮ್ಮದೊಂದು ಹವ್ಯಾಸ ಆಗಿ ನೀವು ಮಾಡಿ ಬಂದಿದ್ದೆ ಅದರ ಜೊತೆ ನೀವೊಂದು ವೃತ್ತಿ ಮಾಡಿ.
1: ಖಂಡಿತ ಕೆಲಸ ನಿಲ್ತಾಗ ಪ್ರತಿಯೊಬ್ಬ ಒಂದು ಹೊಟ್ಟೆ ಬಾಡಿಗೆ ಮಾಡ್ತಂತ ಹೊಟ್ಟೆ ಬಾಡಿಗೆ ಮಾಡ್ತಾ ಕೆಲಸ ಎದುಲಾವ್ತು ಅದಕ್ಕೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ. ಈಗಿನ ಜನರೇಷನ್ ಕೆಲವುದರಿಗೆ ಅದುವೇ ಕೆಲಸ ಹಾಕು ಇದುವೇ ಕೆಲಸ ಹಾಕು, ನನ್ನ ಉದ್ದೇಶ ಅದಲ್ಲ. ಒಟ್ಟಿಸಿ ದಿನಂಗೆ ಒಂದು 700-800 ರೂಪಾಯಿ ಕೆಲಸ ಮಾಡ್ತಾರೆ, ಅದೇನೆ ದಿನ ಹೋಗು ಬೇಕ ಮನಸ್ಸಿಗೆ ನೆಮ್ಮದಿ ಬೇಕು. ದುಡ್ಡು ಒಂದು ಜೀವನ ನಡೆಸಕ್ಕೆ ಮಾತ್ರ ಬೇಕು ಅಲ್ಲ ಹೊರತು ದುಡ್ಡೇ ಜೀವನ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅಂದರೆ ಈಗ ನಾವು ಕೆಲಸ ಮಾಡ್ತಾ ಅಡಕೆ ಸೇಪಿಸ್ತೇವೆ, ಅಡಕೆ ಸೇಪಿಸ್ತೇವೆ ನಾವು 8 ಗಂಟೆ ಹೊತ್ತಾರೆ ಹೋಗ್ತೋ ಬೇಕ ಅದೇನೆ ನಮಗೆ ಬೇಕಾದ ಟೈಮ್ ಸಿಕ್ಕುತ್ತು, ಬೇಕ ಮಧ್ಯಾಹ್ನ ಟೈಮ್ ಇರ್ತು, ಬೇಕ ಬೈಕ್ಗೆ ಒಂದು 4 ರಾತ್ರಿ ಬತ್ತೋ ಮನೆ ಯಾಕಂದ್ರೆ ಒಂದು ದಿನ ಕೆಲವೊಮ್ಮೆ 1,000 ರೂಪಾಯಿ ಆಗುತ್ತೆ, ಕೆಲವೊಮ್ಮೆ 900 ರೂಪಾಯಿ ಆಗುತ್ತೆ, 800 ರೂಪಾಯಿ ಆಗುತ್ತು. ಹಂಗೆ ಬೇಕ ಈಗ ರಾಜ್ಯ ಮಕ್ಕಳು ಉಳ್ಳವರು ಒಂದು 5-6 ಜನ ಮಕ್ಕಳು ಉಳ್ಳವರು ಬೇಕ ಜೀವನ ಹೋಗ್ತು ತೊಂದರೆ ಇಲ್ಲ. ಬೇಕಾದ ಇದೊಂದು ವ್ಯಕ್ತಿ ಬೇಕ ಬಂದಿಯ ಏನಿಕ ರಿಕ್ಷಾ ಉಂಟು, ರಿಕ್ಷಾ ಇತ್ತಡೆ ಬಾಡಿಗೆ ಇತ್ತಡೆ ಹೋಗ್ತೆ ಒಂದು 200 ರೂಪಾಯಿ ಪುರ ಒಮ್ಮೆ ಆಗುತ್ತು. ಬೇಕೊಮ್ಮೆ ರಜೆ ಇದ್ದ ದಿನ ಮನೆ ಇದ್ರೆ ಬಾಡಿಗೆ ಇತ್ತಡೆ ಹೋಗ್ತಾರೆ, ಹಂಗೆ ಅಡ್ಜಸ್ಟ್ ಆಗುತ್ತೆ ತೊಂದರೆ ಇಲ್ಲ. ಅಂದ್ರೆ ಮನಸ್ಸಿಗೆ ನೆಮ್ಮದಿ ತಡೆ ಆತ ಆಸೆ
0: ನಿಮ್ಮ ಕೆಲಸ ನಿಮ್ಮ ಮನಸ್ಸಿಗೆ ನೆಮ್ಮದಿ
1: ನಾ ಮಾಡ್ತಂತ ಕೆಲಸ ನೀ ಅಡಕೆ ಸಿಗ್ತಾ ಇರ್ತದೆ ನಂಗೇನು ಬೇಜಾರಿಲ್ಲ ಅದೇನು ನಂಗೆ ಖುಷಿ ನಾವು ಕೆಲಸ ಮಾಡ್ತೇನೆ ಅಂತಡೆ ಯಾರಾಗಲೂ ಅದೇನಿ ಇನ್ನು ಅದುವೇ ಈ ಸೊತ್ತಿಗೆ ಬಾ ಈ ಸೊತ್ತಿಗೆ ಹೋಗು ಯಾರಲ್ಲ ಹೇಳ್ತಲ್ಲ ನೀನು ಆಸೆ ಮಾಡು ಈಸೆ ಮಾಡು ಅಂತ ಹೇಳ್ತಾರೆ ನಾವು ಏಸತಿ
0: ಈಗ ಈ ಕುಂಬಾರ ಸಮುದಾಯ ಒಂದು ಮಡಕೆ ಮಾಡ್ತಾ ಒಂದು ಹಿಂದಿನಿಂದ ಬಂದ ಒಂದು ವೃತ್ತಿ. ಈಗ ಈ ಕುಂಬಾರ ಸಮುದಾಯಲ್ಲಿ ಮಡಕೆ ಮಾಡ್ತಾ ವೃತ್ತಿ ಬಾರಿ ಅಳಿವಿನಂಚಿನ ಉಂಟು. ಈಗ ಯುವ ಸಮುದಾಯ ಅದಕ್ಕೆ ಮುಂದೆ ಬಂದನೂ ಇಲ್ಲ. ಈಗ ಈ ಯುವ ಸಮುದಾಯ ಅದಕ್ಕೆ ಮುಂದೆ ಬರಕಂದ್ರೆ ನೀವು ಅವ್ರಿಗೆ ಯಾವ ರೀತಿ ಏನ್ ಹೇಳ್ತೀರಿ ಅಂತ ಹೇಳಿ ಒಂದು ಹೇಳ.
1: ಮಡಕೆ ಮಾಡಿದ ಬಗ್ಗೆ ಉಳಿಸತ್ತ ಬಗ್ಗೆ ಹೇಳ್ತಾರೆ ನಮ್ಮ ನೋಡತಳೆ ಗೊತ್ತಾಗುತ್ತೆ ಅಂದ್ರೆ ನಾವೇ ಕಲ್ತಲ್ಲ ನಿಜವಾಗಿ ನಾವು ಕಲ್ತೋಗಿತ್ತದರ ನಾವು ಅದರ ಕಲ್ತಲ್ಲ ನಾವಂಗೆ ಆಗ ಕಲ್ಸತ್ತರ್ಲಿದ್ದಲ್ಲ ಹಂಗಾಗಿ ನಮ್ಮೂರನ್ನೇ ಒಂದು ಹಿರಿಯರು ಬಿಟ್ಟ ತಡೆ ಇಬ್ಬರು ಮಾಡ್ತಾರೆ ಅಸಿ. ಈಗನ ಹುಡುಗರೇನಿ ಒಬ್ಬರು ಲಿಂಗಪ್ಪಣ್ಣಂದ್ ಅವರು ಡಿಸೈನ್ ದ ಮಾಸ್ಟರ್ ಡಿಸೈನ್ ದ ಮಾಡ್ತಾರೆ. ಬಿಕ್ಕ ಜಗದೀಶನವರು ಅವ ಸಾರನೆ ಕಲಿಸುವತ್ತ ಬಿಕ್ಕ ಬೈಗಿಪುರ ಬಂದಿ ಮಾಡ್ತಾ ಬಿಕ್ಕ ರಜೆ ಕೆಲಸ ಮಾಡ್ತಾ ಅವ ಚೆನ್ನ ನನ್ನ ಯಜಿದನು ಅಂತೆಲ್ಲ ಈಗ ಮಾಡುಲ್ಲ. ಬಿಕ್ಕಪುರ ಪ್ರಾಯದರು ಮಾತ್ರ
0: ಮಾಡ್ತಾರೆ ಪೀಳಿಗೆ ಉಳಿಸಿ ಅಂತ ಇಬ್ಬರು ಈಗ
1: ಉಳ್ಳರು ಇಬ್ಬರು. ಅದೇ ನಿಜವಾಗಿ ಹುಡುಗರ ಅದರ ಪುರ ಕಲ್ತೋಕು ಮಾಡೋಕು ಅಂತ ಹೇಳ್ತಾರೆ. ನಮ್ಮ ಪರಂಪರೆ ಉಳಿಸೋಕು ಒಂಥರ ಕುಂಬಾರ ಸಮುದಾಯದ ಮಡಕೆದ ಉಳಿಯೋಕು
0: ವೃತ್ತಿ ಉಳಿಯೋಕು
1: ವೃತ್ತಿ ಉಳಿಯೋಕು

0: ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಬೇರೆ ಬೇರೆ ಭಾಷೆಯಲ್ಲಿ ಕವನ ಎಲ್ಲ ಬರೆದಿರಿ, ಕನ್ನಡ ಮತ್ತೆ ತುಳು ಮತ್ತೆ ನಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆ ಅಂದ್ರೆ ಕುಂಬಾರ ಭಾಷೆಯಲ್ಲಿ, ಬ್ಯಾರಿ ಭಾಷೆ, ಹಿಂಗೇನೆ ಬೇರೆ ಬೇರೆ ಭಾಷೆಯಲ್ಲಿ ನೀವು ಕವನ ಬರೆದಿರಿ. ಈಗ ನಾವಿಂದು ಕನ್ನಡ ಭಾಷೆದೊಂದು ಕವನ ಹೇಳ್ತಂದ್ರೆ ಯಾವ್ದೊಂದು ಕವನ ನಿಮ್ಮೊಂದು ಇಷ್ಟವಾದ ಕವನ ಯಾವ್ದು ಹೇಳ್ತೀರಿ?
1: ಕನ್ನಡ ಭಾಷೆದ ಕವನ ನಾನು ಒಂದು ಓದುತ್ತೆ ಜಾಸ್ತಿ ಅಂತ. ಫಸ್ಟ್ಗೆ ಕನ್ನಡನೇ ಬರೀಕಿದ್ದೆ, ಬಿಕ್ಕ ತುಳು ಎಲ್ಲ ಬರೆಯದೆ ಅಮ್ಮನ ಬಗ್ಗೆ ಒಂದು ಕವನ ಬರೆಯದು. ಹೇಗೆ ಮರೆಯಲಿ, 9 ತಿಂಗಳು ಹೊತ್ತವಳನ್ನ, 10 ಊರನ್ನ ಸುತ್ತಿಸಿದವಳನ್ನ, ಸುತ್ತಿ ಹೊತ್ತು ತಿರುಗಿದವಳನ್ನ ನಾನು ಹೇಗೆ ಮರೆಯಲಿ. ಕೆನ್ನೆಗೆ ಮುತ್ತು ಕೊಟ್ಟವಳನ್ನ, ಬಾಯಿಗೆ ತುತ್ತು ಇಟ್ಟವಳನ್ನ, ಅವಳ ಕನಸ ಸುಟ್ಟವಳನ್ನ ನಾನು ಹೇಗೆ ಮರೆಯಲಿ. ಹೊಟ್ಟೆ ಪಾಡಿಗೆ ಬೆಂದವಳನ್ನ, ನೋವುಗಳಲ್ಲಿ ನೊಂದವಳನ್ನ, ಕಷ್ಟದಲ್ಲಿಯೇ ಬಂದವಳನ್ನ ನಾನು ಹೇಗೆ ಮರೆಯಲಿ. ವಿದ್ಯೆ ಕಲಿಸಿದ ಗುರುವಾದವಳನ್ನ, ಬುದ್ಧಿ ತಿಳಿಸಿದ ದೇವರಾದವಳನ್ನ, ನನಗೆ ಜಗವ ತೋರಿಸಿದವಳನ್ನ ನಾನು ಹೇಗೆ ಮರೆಯಲಿ. ಇದು ಕನ್ನಡ ಒಂದು ಅಮ್ಮನ ಬಗ್ಗೆ ಬರೆಯಂತ.
0: ಈ ಕರಾವಳಿ ಭಾಗ ನಡೆ ಅಲ್ಲಿ ಒಂದು ಭಜನೆಯ ಒಂದು ವಿಶೇಷವಾದ ಮಹತ್ವ ಉಂಟು. ಭಜನೆ ಕ್ಷೇತ್ರದಲ್ಲಿ ಎಲ್ಲ ಹೆಚ್ಚಿನರೆಲ್ಲ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತದೆ ನಾವು ನೋಡಿದ. ನೀವು ಒಂದು ಬೇತೆ ಬೇತೆ ಕಡೆ ಭಜನೆ ಕ್ಷೇತ್ರದಲ್ಲಿ ಭಾಗವಹಿಸ್ತೇನೆ ಹೇಳ್ತದ್ದು ನಾನು ನೋಡಿದೆ. ಕೂತು ಭಜನೆ ಮಾಡ್ತದೆ, ಕುಣಿತ ಭಜನೆ, ಹಿಂಗೆ ಬೇತೆ ಬೇತೆ ಇದರಲ್ಲಿ ನೀವು ಭಜನೆ ಎಲ್ಲ ಮಾಡಿಬಿಡಿರಿ. ಈ ಭಜನೆಯಲ್ಲಿ ನಿಮಗೆ ಯಾವ ರೀತಿ ಖುಷಿ ಉಂಟು ಹೇಳ್ತದೆ ಅಂತ ಹೇಳಲ್ಲ.
1: ಅದು ಹುಟ್ಟು ನಿಂತಾನೆ ಒಂದು ಸಾಧಾರಣ ಒಂದು ನಾವೊಂದು 15 ವರ್ಷದ ಬಿಕ್ಕ, ಈಗ ನಂಗೆ ಒಂದು 30 ವರ್ಷ ಆಗ್ತದೆ. 15 ವರ್ಷ ನೀ ಭಜನೆ, ಆ ಭಜನೆಯಿಂದಾಗಿ ನಾನು ಈ ಮೇಲೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಂತ ಜಯಶ್ರೀರಾಮ್ ಗೆಳೆಯರ ಬಳಗ ನಿಂತು ಸಂಘಟನೆ ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲಿ ಇರಕ್ಕೆಲ್ಲ ಸಾಧ್ಯನೇ ಇದ್ದಲ್ಲ. ಅದರಿಂದಾಗಿ ನಾನು ಭಜನೆಯಿಂದ ಮುಖ್ಯವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತ ಹೇಳ್ತೆ. ಅಂತೇಳಿ ಭಜನೆ ನಾವು ಎಲ್ಲಿ ಹೊತ್ತಲ್ಲ ಭಜನೆ ಬಿಡ್ತಲ್ಲ, ಕುಣಿತ ಭಜನೆ ಮುಂದೆ ಬರೋ ಹೋತದ. ಈಗ ಭಜನೆ ಕುಣಿತ ಭಜನೆ ಹೊತ್ತ ಕಮ್ಮಿ, ಎಲ್ಲ ಹುಡುಗರ್ಲ ಇಲ್ಲ ಬಿಕ್ಕ ಎಲ್ಲ ಕೆಲಸ ಅದು ಇದು. ಈಗ ಕುಳಿತಿ ಭಜನೆ ಇದ್ರೆ ನಾವು ಎಲ್ಲಿ ಯಾರು ಬರ ಕೇಳತ್ತಲ್ಲ ಬತ್ತಲ್ಲ ಅಂತ ಹೇಳ್ತಾರೆ. ಕುಳಿತಿ ಭಜನೆ ನಾವು ಹೋಗ್ತೇನೆ.
0: ನೀವೊಂದು ಇಷ್ಟೊಂದು ಸಾಧನೆ ಮಾಡಕೊಂಡೆ ಅಲ್ಲಿ ಮನೆದರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೀವು ಈ ಸಾಹಿತ್ಯ ಬರುತ್ತೆ ಅಥವಾ ನೀವು ಇಂಥದೆಲ್ಲ ಕೆಲಸ ಮಾಡಿರುತ್ತೆ, ನಿಮ್ಮ ಮನೆದರ್ ನಿಮ್ಮ ಯಾವ ರೀತಿ ನಿಮ್ಮ ಬೆನ್ನೆಲು ಬಾಗಿ ಉಳ್ಳವರು ನಿಲ್ತದೆ ಅಂತ ಹೇಳಲ್ಲ.
1: ಅದೇ ಕವನ ಬರೆತ ಬಗ್ಗೆ ಅಂದ್ರೆ ಅಪ್ಪಂಗೆ ಅಮ್ಮಂಗೆ ಬಗ್ಗೆ ಅದರ ಬಗ್ಗೆ ಎಲ್ಲ ಆಸೆ ಗೊತ್ತಿಲ್ಲ. ಅಂತಂದ್ರೆ ಅವರು ಎಜುಕೇಶನ್ ಆಗಲ್ಲ ಅಮ್ಮಗೆ, ಅಪ್ಪಂಗೆ ಅದ್ರಲ್ಲಿ ಸ್ವಲ್ಪ ಓದುತ್ತಾರೆ, ಅವ್ರಿಗೆ ಗೊತ್ತುಂಟು. ಬಿಕ್ಕ ಅಣ್ಣ ಸಪೋರ್ಟ್ ಮಾಡ್ತಾರೆ ಜಾಸ್ತಿ, ಅವಂಗೆಲ್ಲ ಗೊತ್ತುಂಟು. ಸಾಧಾರಣ ಬಿಕ್ಕ ಅಕ್ಕ ದೂರ ಕಾರ್ಯಕ್ರಮ ಹೊತ್ತಿ ಬರ್ತಾವ ಸುಮಾರು ಅದಕ್ಕೆ, ಈ ಕೊಡಗುಂಗೆ ಅಲ್ಲಿ ಬರತ್ತಿ ಅವನ ಬತ್ತದ ಒಟ್ಟಿಗೆ ಹಂಗೆ ದೂರದ ಕಾರ್ಯಕ್ರಮ ಇತ್ತಡೆ ಬತ್ತ. ಬಿಕ್ಕ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾನೆ, ಅಂತಡೆ ಕವನಗಳ ಶೇರ್ ಮಾಡ್ತು ದೂರ ದೂರ ಅವಂಡೆ ಜಾಸ್ತಿ ಕಾಂಟ್ಯಾಕ್ಟ್ ಇಡೋದು ನನ್ನಿಂದ ಜಾಸ್ತಿ ದೂರ ದೂರ ಕಾಂಟ್ಯಾಕ್ಟ್ ಆದ ಶೇರ್ ಮಾಡ್ತು ಹಂಗೆ ಅವ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ಮನೆಯಲ್ಲಿ ತೊಂದರೆ.
0: ಎಸ್, ಈಗ ನೀವಿರ್ತೊಂದು ಪ್ರದೇಶ ಅದು ಗ್ರಾಮೀಣ ಪ್ರದೇಶ ಅಂತ ಹೇಳಿ, ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದನದು ನೀವೀಗ ನಿಮ್ಮ ಸಾಹಿತ್ಯ ಬರವಣಿಗೆ ಇದರ ಮೂಲಕ ಅದರ ಜನಗಳಿಗೆ ಮುಟ್ಟಿಸೋಕೊಂಡೆ ಯಾವ ರೀತಿ ಸಾಮಾಜಿಕ ಜಾಲತಾಣ ಯಾವ ರೀತಿ ನೀವು ಯೂಸ್ ಮಾಡಿಕೊಳ್ಳಿರಿ, ಅಲ್ಲದೆ ನೀವು ನಿಮ್ಮ ಈ ಸಾಹಿತ್ಯ ಕ್ಷೇತ್ರನ ಜನರಿಗೆ ಯಾವ ರೀತಿ ಮುಟ್ಟಿಸೋಣ ಅಂತ ಹೇಳಲ್ಲ.
1: ಮೊದಲು ಈಗ ಫಸ್ಟ್ ಫಸ್ಟ್ ಪುರ ನಮಗೆ ನೆಟ್ವರ್ಕ್ ಇದ್ದಲ್ಲ, ಟವರ್ ಇದ್ದಲ್ಲ ನಮ್ಮೂರ್ನಿ. ನಾವೇನು ಅಲ್ಲಿ ಕುಂಬಾರಿಕ ಘಟ್ಟಕ್ಕೆ ಮಡಕೆ ಮಾಡ್ತಾ ಪ್ಲೇಸ್ ಅಲ್ಲಿಗೆ ಹೋಗ್ತದೆ ಮೊಬೈಲ್ ಒತ್ತಕ್ಕೆ ಅಂದ್ರೆ ಅಲ್ಲಿಂದ ಅಲ್ಲಿ ಹೋಗಿ ಕಳಿ ಅದರ ಶೇರ್ ಮಾಡ್ತಾ ಅಲ್ಲಿಂದ ಬಿಕ್ಕ. ಆಗ ಪುರ ನಾನು ಆಸಿದ್ದಿದ್ದಲ್ಲ, ಈಗ ಸುಮಾರು ವರ್ಷದ ಬಿಕ್ಕ ಒಂದು ವರ್ಷ 2 ವರ್ಷದ ಬಿಕ್ಕ ನಮಗೆ ಟವರ್ ಎಲ್ಲ ಆಯ್ತು ತೊಂದರೆ ಇಲ್ಲ. ಬಿಕ್ಕ ಈ ವಾಟ್ಸಪ್ನೇ ಜಾಸ್ತಿ ಕವನಗಳ ಶೇರ್ ಏನಂತ ವಾಟ್ಸಪ್ನೇ. ಫಸ್ಟ್ಗೆ ಒಂದು ನನ್ನ ಫ್ರೆಂಡ್ ಒಬ್ಬರು ತುಳು ಬರವು ತುಳು ಕಬಿತ್ತಿನಲ್ಲಿ ಗ್ರೂಪ್ಗೆ ನನ್ನ ಇದು ಮಾಡಿದ್ರು. ಹಂಗೆ ಒಂದೊಂದೇ ಗ್ರೂಪ್ ಗ್ರೂಪ್ ಆಗಿದೆ, ಸಾಧಾರಣ ಒಂದು 70 ಗ್ರೂಪ್ ಮುಟ್ಟುಂಟು ಈಗ. ಎಲ್ಲ ಗ್ರೂಪ್ಗಳಿಗೆ ಕೆಲವು ಶೇರ್ ಮಾಡ್ತಾ ಬಿಕ್ಕ ಸ್ಟೇಟಸ್ ಆಗ್ತದೆ. ಬಿಕ್ಕ ಡೈಲಿ 8 ಗಂಟೆಗೆ ಒಂದು 7 ಬ್ರಾಡ್ಕಾಸ್ಟ್ ಉಂಟು, ಬ್ರಾಡ್ಕಾಸ್ಟಿಂಗ್ ಹಾಕುತ್ತೆ ಎಲ್ಲರಿಗೆ ಕವನ ಹೋಗ್ತು, ಸಾಧಾರಣ ಕಾಂಟ್ಯಾಕ್ಟ್ ಇದ್ದವರಿಗೆ ಬರೋ ಹೋಗ್ತು. ಹಂಗೆ ಇಷ್ಟ ಆಯರು ಸ್ಟೇಟಸ್ ಹಾಕ್ತಾರೆ, ಡೈಲಿ ಸ್ಟೇಟಸ್ ಹಾಕ್ತಾರೆ ಒಳ್ಳು ಒಂದು 10 ಜನ ಡೈಲಿ ಸ್ಟೇಟಸ್ ಹಾಕ್ತಾರೆ, ಅವರು ಶೇರ್ ಮಾಡ್ತಾರೆ.
0: ಎಸ್, ನೀವೀಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬೇತೆ ಬೇತೆ ಕೊಡಿ ಹೋಗ್ಬಿಟ್ಟಿರ್ತೀರಿ, ನೀವು ಹೋಗಿರ್ತಿ ನಿಮ್ಮ ಈ ಬರವಣಿಗೆ ಅಥವಾ ನಿಮ್ಮ ಸಾಹಿತ್ಯದ ಬಗ್ಗೆ ಯಾರಾಡಿ ಬಂದು ನಿಮ್ಮ ಕವಿಯಾಗಿ ಅಥವಾ ಈ ಬರವಣಿಗೆದ ಮೂಲಕ ನಿಮ್ಮ ಯಾರಾಡಿ ಬಂದು ಗುರುತಿಸ್ತಾರ, ಏನಾಡಿ ಬಂದು ನಿಮ್ಮ ಕವನದ ಬಗ್ಗೆ ಏನಾಡಿ ಬಂದು ನಿಮಗೆ ಪ್ರೋತ್ಸಾಹ ಅಲ್ಲಿ ಬಂದು ನಿಮಗೆ ಏನಾಡಿ ಪ್ರೋತ್ಸಾಹ ಕೊಟ್ಟದುಂಟ?
1: ಖಂಡಿತವಾಗಿ, ಈಗ ದೂರದ್ರೋಹ ಕಲೆ ಸಾಧಾರಣ ನಾವು ಹೋಗ್ತಾ ಎಲ್ಲರೂ ಕವಿಗಳು ಹಂಗೆ ಬರೆತಾರೆ ಹೋಗ್ತೆ. ಹಂಗೆ ನಮ್ಮ ಕಾರ್ಯಕ್ರಮಗಳಿಗೆ ಹಿಂಗೆ ಹೋಗ್ತೆಲ್ಲ ಕೆಲವ್ದರು ಹಿಂಗೆ ಹೇಳ್ತಾರೆ, ಅವ್ರು ಕವನ ಬರೀತಾರೆ ಅವರೇ ಅವರೇ ಕೆಲವು ಬಂದು ಮಾತಾಡ್ತಾರೆ. ಹಂಗೆ ಮೊನ್ನೆ ಕಾರ್ಯಕ್ರಮ ಜನಂಪಣ್ಣಿ ಮಕ್ಕಳು ಬಂದು ನೆಲ್ಲಾಡಿದ್ರೆ ಮಕ್ಕಳು ಬಂದು ಹೇಳಿ ನಾವು ನಿಮ್ಮ ಕವನ ಸ್ಟೇಟಸ್ ಓದು ನೀಡ್ತ ಹಂಗೆ ಖುಷಿ ಆಗುತ್ತೆ, ಲೈಕ್ ಬರೀತೀರಿ ಆಸತಿ ಎಲ್ಲ ನಾವು ಒಂಥರ ಖುಷಿ ಆಗುತ್ತೆ. ಬರೆಯ
0: ಅಭಿಮಾನಿಗಳು
1: ಬರೆಯಕಲ್ಲ ಒಂದು ಹುಮ್ಮನಸ್ ನೆಕ್ಸ್ಟ್ ಕೂಡ ಲೈಕ್ ನ ಬರೆಯ ಅಂದ್ರೆ ಓದುತ್ತಾರೆ ಉಳ್ಳರಿಂದ ಆಗುತ್ತೆ
0: ಓದುತ್ತಾರೆ
1: ನಿಜವಾಗಿ ಓದುತ್ತಾರಿಲ್ಲ ನಾವು ಪಕ್ಕ ಇರ್ತೇವೆ ವಾಟ್ಸ್ಆಪ್ ನೀವು ಓದುತ್ತಾರೆ ಕೆಲವರು
0: ಹೆಚ್ಚಿನರೆಲ್ಲ ಓದುತ್ತಾರೆ ಆದ್ರೆ ಅದಕ್ಕೆ ನಿಮ್ಮ ಕಮೆಂಟ್ ಮಾಡ್ತಾರೆ ಬಾರಿ ಕಮ್ಮಿ
1: ಕಮ್ಮಿ ಕಮ್ಮಿ ಅದೇ
0: ಮನಸ್ಸಲ್ಲಿ ಅವರಿಗೆ ಗೊತ್ತಿರುತ್ತೆ
1: ಓದುತ್ತಾರೆ.
0: ಈಗ ನಾವು ನಮ್ಮ ಭಾಷೆನ ಇಷ್ಟಪಟ್ಟಲೆ ಕೊನೆ ನಮ್ಮ ನೀವು ನಿಮ್ಮ ಊರ್ನ ಒಂದು ಇಷ್ಟಪಡ್ತದೊಂದು ಇರ್ತದೆ, ಈಗ ನಿಮ್ಮ ಊರಿನ ಬಗ್ಗೆ ನೀವೇನು ಹೇಳ್ತೀರಿ?
1: ನಮ್ಮ ಊರಿನ ಬಗ್ಗೆ ಅಂತಂದ್ರೆ ನಮ್ಮ ಊರಿನ ಎಲ್ಲ ಜನಗಳು ಇಷ್ಟಪಡ್ತಾರೆ.
0: ಸಾಮರಸ್ಯ
1: ಸಾಮರಸ್ಯ ಅಂತ ಎಲ್ಲ ನಾವು ಕ್ರಿಕೆಟ್ ಟೀಮ್ ಹಂಗೆ ಅದೆಲ್ಲ ಎಲ್ಲರೂ ಉಳ್ಳ ಹಂಗೆ ಇದೆಲ್ಲ ಸಾಹಿತ್ಯ ಕ್ಷೇತ್ರ ನಮ್ಮ ಊರಿನ ತೊಂದರೆ ಇಲ್ಲ, ಎಲ್ಲರೂ ಒಂದೇ ಲೆಕ್ಕ ಉಳ್ಳ. ಬಂದಾರು ಕ್ರೀಡಾ ಪಟುಗಳ ಒಂದು ಕಾಶಿ, ಕ್ರೀಡಾ ಕಾಶಿ ಬಂದಾರು ಅಂತ ಕ್ರೀಡಾ ಕಾಶಿ ಎಲ್ಲ ವಾಲಿಬಾಲ್ ಅಥ್ಲೆಟಿಕ್ಸ್ ಕ್ರಿಕೆಟ್ ವಾಲಿಬಾಲ್ ನೀ ರಾಷ್ಟ್ರ ಮಟ್ಟ ನೀ ಸುಮಾರು ಸತಿ ಹೋಯ್ ಅಂತ ಬಂದಾರು. ಬಂದಾರ ಅಂತ ಸದನ ಗುರುತಿಲ್ಲದ ಯಾರಿಲ್ಲ ವಾಲಿಬಾಲ್ ಅಂತ ಬಂದಾರು. ಬಂದಾರ ಅಂತ ವಾಲಿಬಾಲ್
0: ಬೆಳ್ತಂಗಡಿ ತಾಲೂಕು ಬಂದಾರು
1: ಒಂದು ಬೆಳ್ತಂಗಡಿ ತಾಲೂಕು ಅಂದ್ರೆ ದೂರ ಹೊತ್ತಿನ ಕರ್ನಾಟಕ ಬಹುದು.
0: ನೀವೊಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಅದರಲ್ಲದೆ ಇದು ನಿಮ್ಮ ಸ್ವಂತ ಭಾಷೆ ಕುಂಬಾರ ಭಾಷೆಯಲ್ಲಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರಿ, ಇದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಉಂಟು ಮತ್ತೆ ನೀವು ಇದರ ಬಗ್ಗೆ ಏನು ಹೇಳ್ತೀರಿ?
1: ಹೌದು ಖಂಡಿತವಾಗಿ ಖುಷಿಯಾಗುಂಟು. ಎಂತಂದ್ರೆ ನಾನು ರೇಡಿಯೋ ಕಾರ್ಯಕ್ರಮ ಭಾಗವಹಿಸಿದೆ ಅಂತ ಇದು ಫಸ್ಟ್ ಸ್ಟುಡಿಯೋ ಆಗಿದೆ. ಒಮ್ಮೆ ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಕೊಂಡಿದ್ದೆ ಮಂಗಳೂರು ಆಕಾಶವಾಣಿಗೆ, ಅದು ಮನೆಯಿಂದ ರೆಕಾರ್ಡ್ ಮಾಡಿದ್ದು ಕಳ್ಗಿಬಿಟ್ಟದ ಅದು ಅವರು ಅಲ್ಲಿ ಹಾಕುತ್ತಾರೆ. ಅಂತಂದ್ರೆ ಸ್ಟುಡಿಯೋ ಆಗಿದ್ದು ಮಾತಾಡ್ತದೆ ಅಂತ ಫಸ್ಟ್ ಟೈಮ್, ಅದ್ರ ನಮ್ಮ ನಮ್ಮ ಭಾಷೆ ಮಾತಾಡ್ತಾರೆ ಕುಂಬಾರ ಭಾಷೆ ಮಾತಾಡ್ತದೆ ಅಂದ್ರೆ ಬಾರಿ ಖುಷಿಯಾಗುಂಟು. ಅದಕ್ಕೆ ನೀವು ಕಳಗೆ ನಾವು ಕರೆಯಕ್ಕೆ ನಿಮಗೆ ಧನ್ಯವಾದಗಳು.
0: ಸುತ್ತಮುಟ್ಟ ನಾವು ಈ ಸಂದರ್ಶನದಲ್ಲಿ ನಿಮ್ಮ ಸಾಹಿತ್ಯ ನಿಮ್ಮ ಯಾವ ರೀತಿ ಜನಗಳ ಪ್ರೋತ್ಸಾಹ ಉಂಟು ಇದೆಲ್ಲ ಮಾತಾಡ್ದೋ. ನೀವೀಗ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಈಗ ಲಾಸ್ಟ್ ಆಗಿ ನೀವೊಂದು ನಮ್ಮ ರೇಡಿಯೋ ನಿನಾದ ಕೇಳುಗರಿ ಒಂದು ಏನಾಗಿ ಹೇಳ್ತಾ ಅಂದ್ರೆ
1: ನಮ್ಮ ಭಾಷೆ ಫಸ್ಟ್ ಟೈಮ್ ನನ್ನ ಕರೆದಿರಿ ರೇಡಿಯೋ ನಿನಾದ ನೀಡಿ ಕುಂಬಾರ ಭಾಷೆ ಬಗ್ಗೆ ಒಂದು ಪರಿಚಯ ಕುಂಬಾರ ಭಾಷೆ ಬೆಳೆಯೋಕು ನೀಡಿದಿ ಕುಂಬಾರ ಭಾಷೆಯಿಂದ ನನ್ನ ಕರೆದಿರು. ಅದಕ್ಕಾಗಿ ಕುಂಬಾರ ಯಾಸ ಈ ರೇಡಿಯೋನ ಕೆಬೆ ಕೊಡೋಕು ಹಾಗೆ ಕುಂಬಾರ ಭಾಷೆ ಬೆಳೆಯಕ್ಕೆ ಸಹಕಾರ ಮಾಡೋಕು ನೀಡಿ ನಿಮ್ಮೆಲ್ಲರೆಲ್ಲ ಕೇಳಿ.
0: ಸುತ್ತಮುತ್ತ ಕರಾವಳಿ ಕಂಪು ಮಣ್ಣಿನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿ ಬಂದಾರ ಗ್ರಾಮದ ಬಹುಮುಖ ಪ್ರತಿಭೆ ಚಂದ್ರಾಸ ಕುಂಬಾರ, ಇವರು ಹವ್ಯಾಸಿ ಕವನ ಕತೆ ಲೇಖನ ಪದ್ಯಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವರೊಂದು ಸಾಹಿತಿಯಾಗಿ ಬೆಳೆದು ಬಂದ ರೀತಿ, ಅವರಿಗೆ ಸಿಕ್ಕದಂತ ಗೌರವ, ಅವರಿಗೆ ಸಿಕ್ಕದಂತ ಪ್ರಶಸ್ತಿ, ಇದರೆಲ್ಲ ಬಗ್ಗೆ ಸುತ್ತಮುತ್ತ ನಾವು ಮಾತಾಡಿದ್ವು. ಅವರ ಬರವಣಿಗೆಗಳೆಲ್ಲ ಇನ್ನಷ್ಟು ಜಾಸ್ತಿ ಪ್ರಸಿದ್ಧಿ ಪಡೆಯಲಿ, ಅವರಿಗೆ ಇನ್ನೆಲ್ಲ ಬರತಂತ ಜಾಸ್ತಿ ಜಾಸ್ತಿ ಅವಕಾಶಗಳು ಸಿಕ್ಕಿದ್ದು ಇನ್ನೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿ ಎಲ್ಲ ಸಿಕ್ಕಲಿನಲ್ಲಿ ನಾನು ಹಾರೈಸಿದ್ಮೇಲೆ ಸುತ್ತಮುತ್ತ ನಮ್ಮ ರೇಡಿಯೋ ನಿನಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಂದ್ರಾಸ ಕುಂಬಾರ ಅವರ ಸಂದರ್ಶನ ಕೇಳಿರಿ. ಹಿಂಗೇನೆ ಇನ್ನೊಂದು ಬೇತೆ ಬೇತೆ ಕಾರ್ಯಕ್ರಮಗಳಲ್ಲಿ ನಾನು ಮತ್ತೆ ಭೇಟಿಯಾಗುತ್ತೆ. ಅಸದಮುಟ್ಟ ಕೇಳಿ, ಇದು SDM ಕಾಲೇಜದ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ರೇಡಿಯೋ ನೀನಾದ 90.4 FM ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶೀಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಕಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಮಾಡ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಗೇಡಿ ನಿನ್ನಾದ ಏನ ಕೇನಿಲ್ಲ ನಿಖಿಲ್ಲ ಕೇನಿಲ್ಲ
4: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
5: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
6: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
5: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.